ಸ್ನೇಹಿತರೆ, ಶುಭೋದಯ. ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 31ನೇ ದಿನ, ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕು ಮಂಗಳವಾರ. ಇದೀಗ ಸಮಯ ಸರಿಯಾಗಿ 5:59 ಇದೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಂಬೆಲರಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ನಾದಾರ್ಜನೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. 12ನೇ ಶತಮಾನದಷ್ಟು ಹಿಂದೆನೆ ಕನ್ನಡ ನಾಡಿನ ಪರಿಸರದಲ್ಲಿ ತನ್ನ ವೈಚಾರಿಕತೆ ಮತ್ತು ಆತ್ಮ ಪ್ರತ್ಯಯದ ಮೂಲಕ ಹೆಣ್ಣಿನ ವ್ಯಕ್ತಿತ್ವಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟವರು ಅಕ್ಕಮಹಾದೇವಿ. ಅವತ್ತು ಬಸವಣ್ಣನವರ ವ್ಯಕ್ತಿ ಕೇಂದ್ರದಲ್ಲಿ ರೂಪುಗೊಂಡ ಶರಣ ಚಳುವಳಿಯ ಮೇಲೆ ಹಾದು ಹೋದ ಒಂದು ಉಜ್ವಲವಾದ ಮಿಂಚಿನ ಗೆರೆಯಂತೆ ತೋರುತ್ತಾಳೆ ಅಕ್ಕಮಹಾದೇವಿ. ಮಹಾದೇವಿ ಉಡುತಡಿಯಿಂದ ಶ್ರೀಶೈಲ ಶಿಖರಕ್ಕೆ ಬೆಟ್ಟ ಬೆಳಕಿನ ಬಾಣದಂತೆ ನೇರವಾಗಿ ಹೊರಟ ಹಾದಿಯಲ್ಲಿ ಕಲ್ಯಾಣದ ಈ ಶರಣ ಕಿರಣ ಕೇಂದ್ರದಿಂದ ಆಕರ್ಷಿತಳಾಗಿ ಸ್ವಲ್ಪ ಕಾಲ ನಿಂತವಳು. ತನ್ನ ವ್ಯಕ್ತಿತ್ವ ಮತ್ತು ಅನುಭಾವಿಕ ನಿಲುವುಗಳಿಂದ ಶರಣ ಸಮೂಹವನ್ನು ಬೆರಗುಗೊಳಿಸಿದವಳು ಅಕ್ಕಮಹಾದೇವಿ. ತನ್ನ ವೈರಾಗ್ಯ ಮತ್ತು ವೈಚಾರಿಕತೆಯ ಪರಿಣತಿಯಿಂದ ಅಕ್ಕ ಅಂತ ಕರೆಸಿಕೊಳ್ಳೋ ಗೌರವಕ್ಕೆ ಪಾತ್ರರಾದವಳು. ತನ್ನ ಆಧ್ಯಾತ್ಮಿಕ ಸಂವಾದದ ಶರಣ ಚಳುವಳಿಯ ಪ್ರಮುಖರ ಪ್ರಶಂಸೆಯನ್ನು ಗಳಿಸಿಕೊಂಡವಳು ಅಕ್ಕಮಹಾದೇವಿ. ಇವತ್ತು ಅಕ್ಕಮಹಾದೇವಿಯ ಬಗ್ಗೆ ನಮ್ಮ ಮಾತುಕತೆ ಇವತ್ತಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ.

ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ನೋಡ. ಸ್ತ್ರೀಯ ಮುಂದೆ ಮಾಯೆ, ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ನೋಡ. ಹೆಣ್ಣಿಗೆ ಗಂಡು ಮಾಯೆ, ಗಂಡಿಗೆ ಹೆಣ್ಣು ಮಾಯೆ ಅಂತ ಹೇಳ್ತಾಳೆ ಅಕ್ಕಮಹಾದೇವಿ. ಈ ಮಾತುಗಳಲ್ಲಿ ಹೆಣ್ಣು ಗಂಡಿನ ಪಾಲಿಗೆ ಮಾಯೆ ಆಗೋದಾದರೆ ಗಂಡು ಹೆಣ್ಣಿನ ಪಾಲಿಗೆ ಯಾಕೆ ಮಾಯೆ ಅಲ್ಲ ಅನ್ನೋ ದೃಷ್ಟಿಕೋನ, ಮಹಿಳಾ ಪರವಾದ ಒಂದು ಪ್ರತಿಕ್ರಿಯೆ ಕೂಡ ಇಲ್ಲಿದೆ. ಹಾಗೆಯೇ ಕಟ್ಟಿಕೊಂಡ ಹೆಂಡತಿಯನ್ನು ಗಂಡ ಆಧ್ಯಾತ್ಮ ಸಾಧನೆಯ ನೆಪದಿಂದ ಬಿಟ್ಟು ಹೋಗೋದಾದರೆ, ವೈರಾಗ್ಯದ ಲಕ್ಷಣ ಅದಾಗೋದಾದರೆ ಕಟ್ಟಿಕೊಂಡ ಗಂಡನನ್ನು ತನ್ನ ಆಧ್ಯಾತ್ಮ ಸಾಧನೆಗೋಸ್ಕರ ಹೆಣ್ಣು ಬಿಟ್ಟು ಹೋಗೋದೂ ಕೂಡ ವೈರಾಗ್ಯ ಯಾಕಾಗಲ್ಲ ಅನ್ನೋದನ್ನು ಅಕ್ಕಮಹಾದೇವಿ ಕೌಶಿಕನನ್ನು ಬಿಟ್ಟು ಹೊರಟ ಸಂದರ್ಭ ಸಾಂಕೇತಿಕವಾಗುತ್ತೆ ಅಂತ ಖಂಡಿತ ಭಾವಿಸಬಹುದು. ಸಮಯ 6:22. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 6:31 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಿನಿಮಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಈ ಸಮಯ ನಾವಿವತ್ತು ನಾದಾರ್ಚನೆಯಲ್ಲಿ ಮಾತಾಡ್ತಾ ಇರೋದು ಅಕ್ಕಮಹಾದೇವಿಯ ಬಗ್ಗೆ. ಅಕ್ಕಮಹಾದೇವಿ ಕಲ್ಯಾಣಕ್ಕೆ ಬರುವ ಮೊದಲೇ ಅವಳ ತಾತ್ವಿಕ ನಿಲುವುಗಳು ಮತ್ತು ಜೀವನ ವಿಧಾನದ ಪರಿಕಲ್ಪನೆಗಳು ಬಹುಮಟ್ಟಿಗೆ ಸಿದ್ಧವಾಗ್ಬಿಟ್ಟಿತ್ತು. ಮತ್ತು ಆಕೆ ತನ್ನ ವೈಚಾರಿಕತೆ ಮತ್ತು ಒಂಥರ ನಿರ್ಭಯವಾದ ನಿಲುವು, ಈ ನಡವಳಿಕೆಗಳಿಂದಾಗಿ ಸಾಕಷ್ಟು ಹೆಸರಾಗಿದ್ಲು ಅಂತನ್ಸುತ್ತೆ. ತನ್ನ ಪಯಣದ ಹಾದಿಯಲ್ಲಿ ಶರಣ ಚಳುವಳಿಯೊಳಕ್ಕೆ ಬಂದ ಈಕೆ ಇಲ್ಲಿ ಎಷ್ಟು ಕಾಲ ಇದ್ಲು ಅನ್ನೋದ್ರ ಬಗ್ಗೆ ಖಚಿತವಾಗಿ ಹೇಳಕ್ಕೆ ಆಗಲ್ಲ. ಆದರೆ ಆಕೆ ಕಲ್ಯಾಣದಲ್ಲಿ ಇದ್ದಿದ್ದು ಬರೀ ಕೆಲವೇ ಕಾಲದ ಮಟ್ಟಿಗೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಯಾಕಂದರೆ ಅವಳ ನಿಲುಗಡೆ ಕಲ್ಯಾಣವಲ್ಲ, ಶ್ರೀಶೈಲವಾಗಿತ್ತು. ಇವತ್ತು ಸಿನಿಮಾ ಭಕ್ತಿ ಗೀತೆಗಳ ಈ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇರೋದು ಸಿನಿಮಾ ಭಕ್ತಿ ಗೀತೆಗಳಲ್ಲಿ ಅಕ್ಕಮಹಾದೇವಿಯ ಕುರಿತು ಮಾತುಕತೆ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 6:38. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ನಾದಾರ್ಚನೆ. ಹೌದು, ನಾದಾರ್ಚನೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಅಕ್ಕಮಹಾದೇವಿಯ ಬಗ್ಗೆ. ವಚನ ಚಳುವಳಿ ಲೌಕಿಕ ದಾಂಪತ್ಯ ಜೀವನವನ್ನ ಆಧ್ಯಾತ್ಮ ಸಾಧನೆಯ ನೆಲೆಗಟ್ಟನ್ನಾಗಿ ಒಪ್ಪಿಕೊಂಡಿತ್ತು, ಹಾಗೆಯೇ ಈ ಲೋಕ ಜೀವನವನ್ನು ಒಪ್ಪಿಕೊಂಡಿತ್ತು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದ್ದು ಶಿವಂಗೆ ಅನ್ನೋ ಜೇಡರ ದಾಸಿಮಯ್ಯನ ಮಾತು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅನ್ನೋ ಬಸವಣ್ಣನವರ ಮಾತು ಈ ನಿಲುವಿಗೊಂದು ನೆಲೆಗಟ್ಟನ್ನು ಹಾಕಿದ್ವು. ಸಂಸಾರದಲ್ಲಿದ್ದೂ ಶಿವಯೋಗವನ್ನು ಸಾಧಿಸಬಹುದು ಅನ್ನೋ ಈ ಧರ್ಮಸೂತ್ರವೇ ಬಹುಶಃ ಸಾಕಷ್ಟು ಜನರನ್ನು ಈ ಚಳುವಳಿಯೊಳಕ್ಕೆ ಆಕರ್ಷಿಸಬಹುದು ಅಂತ ಅನಿಸುತ್ತೆ.

ಸರಿಯಾಗಿ 6:44 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಶರಣ ಧರ್ಮದ ಚಳವಳಿಯಲ್ಲಿ ಪಾಲ್ಗೊಂಡವರೆಲ್ಲ ಬಸವಣ್ಣನವರನ್ನ ಮೊದಲುಗೊಂಡು ಸಂಸಾರಿಗಳೇ, ಗೃಹಸ್ಥರೇ ಮತ್ತು ಗೃಹಸ್ಥರೆಲ್ಲರ ಇತರ ಹಿರಿಯರು ಮತ್ತು ಗೃಹಸ್ಥನಾಗಿರೋದು ಆಧ್ಯಾತ್ಮ ಸಾಧನೆಗೆ ಒಂದು ಆತಂಕ ಅನ್ನೋ ಮಾತನ್ನು ಹೇಳಿದವರಲ್ಲ. ಅಕ್ಕ ಮಹಾದೇವಿ ಮದುವೆಯನ್ನು ನಿರಾಕರಿಸಿದವಳಲ್ಲ, ಮದುವೆ ಅನ್ನೋ ವ್ಯವಸ್ಥೆಯನ್ನು ಪ್ರಶ್ನಿಸಿದವಳು, ಪ್ರತಿಭಟಿಸಿದವಳು. ಮದುವೆಯಲ್ಲಿ ಹೆಣ್ಣಿನ ಆಯ್ಕೆಯ ಸ್ವಾತಂತ್ರ್ಯವನ್ನು ತಿರಸ್ಕರಿಸೋ ಪ್ರವೃತ್ತಿಯನ್ನು ವಿರೋಧಿಸಿದವಳು. ಅಷ್ಟೇ ಅಲ್ಲದೆ ಅವಳ ಮದುವೆಯ ಕಲ್ಪನೆ ಲೌಕಿಕವಾದದ್ದಲ್ಲ, ಅನುಭಾವಿಕವಾದದ್ದು. ಅಂದರೆ ತಾನು ಹೆಣ್ಣು, ತನ್ನ ಬದುಕಿನ ಗಮ್ಯವಾದ ಆ ದೈವ ಗಂಡು ಅನ್ನೋ ಭಾವನೆ ಅದು. ವೀರಶೈವ ಪರಿಭಾಷೆಯಲ್ಲಿ ಹೇಳೋದಾದರೆ ಶರಣಸತಿ ಲಿಂಗಪತಿ, ವೈಷ್ಣವ ಪರಿಭಾಷೆಯಲ್ಲಿ ಹೇಳೋದಾದರೆ ಮಧುರ ಭಾವ. ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ ಅನ್ನುವಂಥ ವಚನವನ್ನು ಆವಾಗಲೇ ಕೇಳಿದ್ವಿ. ಆ ವಚನದ ತಾತ್ಪರ್ಯದಂತೆ ಬದುಕಿದವರು ಚನ್ನಮಲ್ಲಿಕಾರ್ಜುನ, ನೊಲಿದವರು ಅಕ್ಕ ಮಹಾದೇವಿ. ಇವತ್ತು ನಾವು ಮಾತಾಡಿದ್ದು ಇದೇ ಅಕ್ಕ ಮಹಾದೇವಿಯ ಕುರಿತಾಗಿ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3 ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು

0: ಕೇಳ್ತಾ ಇದ್ದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ರತ್ನ ಭಂಡಾರ
0: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 22 ಸೆಪ್ಟೆಂಬರ್ 1930 ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಪಿಬಿ ಶ್ರೀನಿವಾಸ್ ಅವರ ಜನ್ಮದಿನ. ಭಾರತದ ಮಹಾನ್ ಗಾಯಕ, ಪಿಬಿಎಸ್ ಅಂದರೆ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಉರ್ದು ಭಾಷೆಗಳಲ್ಲಿ ಹಾಡಿದ್ದಾರೆ. ಗಾಯಕ, ಸಂಗೀತ ಸಂಯೋಜಕ, ರಚನಾಕಾರ ಪಿಬಿ ಶ್ರೀನಿವಾಸ್. ಕರ್ನಾಟಕದ ನಾಡೋಜ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಅಣ್ಣಾವರ ಧ್ವನಿ, ಪಿಬಿ ಶ್ರೀನಿವಾಸ್ ಅವರ ಅನುಭವದ ನುಡಿಗಳು.
2: ಯಾವ ಕಲಾವಿದನು ಪ್ರಪಂಚ ಪೌರ, ಹಿ ಬಿಲಾಂಗ್ಸ್ ಟು ದಿ ಎಂಟೈರ್ ವರ್ಲ್ಡ್, ಪಾರ್ಟ್ ಆಫ್ ಇಟ್. ಅದೊಂದು. ನನ್ನ ತಾಯಿಯ ಹೆಸರು ಶೇಷಗಿರಿಯ ಮಾತ, ತಂದೆಯ ಹೆಸರು ಫಣೀಂದ್ರ ಸ್ವಾಮಿ. ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಕಾರಣ ನನ್ನ ತಾಯಿ ಒಬ್ಬ ಒಳ್ಳೆಯ ಗಾಯಕಿಯಾಗಿದ್ದರು. ಅವರು ಆದರೆ ಮನೆಯಲ್ಲೇ ಹಾಡುವವರು. ಮಾವ ಅವರು ದೊಡ್ಡ ನಾಟಕ ದರ್ಶಕ ಪಿತಾಮಹ ಅನಿಸ್ಕೊಂಡರು ಆ ಕಾಲದಲ್ಲಿ.

ನನಗೆ ಅದು ಒಂದು ಪಾರಂಪರಿಕ ಒಂದು ಸೊತ್ತು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಸಂಗೀತದಲ್ಲಿ ಕರ್ನಾಟಕ ಸಂಗೀತ ನಾನು ಕಲಿತ್ಕೊಳ್ಳಿಕ್ಕೆ ಆಸಕ್ತಿ ಇದ್ದರೂ ಒಂದು ಸಂದರ್ಭದಲ್ಲಿ ನನಗೆ ಈ ಲಲಿತ ಸಂಗೀತದ ಬಗ್ಗೆ ಅಧಿಕ ಆಸಕ್ತಿ ಬೆಳೆಯಿತು. ಈ ಚಿತ್ರಗೀತೆಗಳಲ್ಲಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ನೋಟ್ ಮಾಡಿಕೊಂಡು, ಆಗ ನನ್ನ ಹತ್ರ ರೇಡಿಯೋ ಇರಲಿಲ್ಲ, ಗ್ರಾಮ್ಫೋನ್ ಇರಲಿಲ್ಲ, ಅದಕ್ಕಾಗಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಯಾವ ಟೈಮ್ಗೆ ಬರುತ್ತೆ ನೋಟ್ ಮಾಡಿಕೊಂಡು ಆ ಸಮಯಕ್ಕೆ ಆ ಥಿಯೇಟರ್ಗೆ ಮತ್ತೆ ಮತ್ತೆ ಹೋಗಿ ಹೊರಗಿನಿಂದಲೇ ಕ್ಯಾಬಿನ್ ಇರುತ್ತಲ್ಲ ಪ್ರೊಜೆಕ್ಟರ್, ಅಲ್ಲಿಂದಲೇ ಹಾಡು ಕೇಳ್ತಾ ನನಗೆ ಆವಾಗ ಸ್ವರಜ್ಞಾನ ಶೂನ್ಯ ಒಂದು ಗ್ರಾಫ್ ತರಹ ಬರ್ಕೋತಾ ಇದೆ ಈ ಸಾಂಗ್ ಬುಕ್ಸ್ ನಲ್ಲಿ ಹಾಡು ಕೇಳ್ತಾ ಕೇಳ್ತಾ ಇದ್ರ ರಾಗ ಹೇಗೆ ಹೋಗುತ್ತೆ ಆದ ಇದರಲ್ಲಿ ಗ್ರಾಫ್ ತರಹ ಮಾಡಿಕೊಂಡು ಒಂದ್ಸಲ ಎರಡ್ ಸಲ ಕೇಳಿದ್ರೆ ಬರ್ತಾ ಇತ್ತು. ಶಾಸ್ತ್ರೀಯ ಕಲಿತಿಲ್ಲ, ಆದ್ರೆ ನಾನಾಗಿ ಬೆಳೆಸ್ಕೊಂಡೆ. ಒಂದು ಕೃಷಿ ನಾವು ಮಾಡಿದ್ರೆ ನಾವು ಅದು ಅದು ದೇವರು ಕೊಟ್ಟ ವರವಾಗಿ ಇರಬೇಕು. ಮುಂದೆ ಚಿಕ್ಕ ವಯಸ್ಸಿನಲ್ಲಿ ಹೀಗೆಲ್ಲ ಕಲ್ತ್ಕೊಂಡು ನನಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಆದರೆ ನಮ್ಮ ತಂದೆಯವರು ಬೇಡಪ್ಪ, ಅದು ಅದರಲ್ಲಿ ತುಂಬ ಕಷ್ಟ, ಹಲವಾರು ಕಷ್ಟ ನಷ್ಟಗಳಿರುತ್ತೆ ಅಂತ ಇಲ್ಲ. ನಾನು ಒಂದು ಹಠ ಹಿಡಿದೆ. ಆವಾಗ ಏನು ಮಾಡಿದ್ರು ಅವರು, ಒಬ್ಬ ಜ್ಯೋತಿಷಿ ಅವರು, ರಾಮ ಉಪಾಸಕರು, ಏನು ಈ ಹುಡುಗ ಈಗ ಆಸೆ ಪಡ್ತಾ ಇದ್ದಾನೆ, ನೀವೇನು ಹೇಳ್ತೀರಾ ಅಂತ ಅವರು ಈ ಜಾತಕ ಇದೆಲ್ಲ ಲೆಕ್ಕ ಎಲ್ಲ ಮಾಡಿ ಹೇಳಿದ್ರು. ನಾನು ಬರೆದೇ ಕೊಟ್ಬಿಡ್ತೀನಿ ನಿಮಗೆ, ಇವನು ಚಿತ್ರರಂಗದಲ್ಲಿ ಹೆಜ್ಜೆ ಕೂಡ ಹಾಕೋಲ್ಲ ಅಂತ. ಅದು ನನಗೆ ತುಂಬ ಬೇಸರವಾಯಿತು, ತುಂಬ ನಿರುತ್ಸಾಹ ಆಯಿತು. ನಾನು ಒಂದು ಕೇಳಿದೆ, ಸ್ವಾಮಿ ಶಾಸ್ತ್ರ ತಪ್ಪು ಅಂತ ನಾನು ಹೇಳೋಲ್ಲ, ಆದರೆ ಆ ಲೆಕ್ಕ ಸ್ವಲ್ಪ ತಪ್ಪುತ್ತೆ, ಬೆನಿಫಿಟ್ ಆಫ್ ಡೌಟ್ ಇದೆ, ಅದಿಟ್ಕೊಂಡು ನಾನು ಪ್ರಯತ್ನ ಪಡ್ತೀನಿ. ನಂತರ ಅದು ನಡೀಲಿಲ್ಲ ಅಂದರೆ ದೇವರ ಇಚ್ಛೆ. ಆಗ ನಮ್ಮ ತಂದೆಯವರು ಇಲ್ಲಿ ಮೆಡ್ರಾಸ್ಗೆ ಬಂದು ನಮ್ಮ ದಿವಂಗತ ಪದ್ಮಶ್ರೀ ಮಹಾಮಹೋಪಾಧ್ಯಾಯ ಶ್ರೀಮನಿ ಶ್ರೀಮನಿ ಶಂಕರಶಾಸ್ತ್ರಿ ವೀಣಾ ವಿದ್ವಾಂಸ ಅಲ್ವಾ, ಅವರು ಜಮಿನಿಯಲ್ಲಿ ಸಂಗೀತ ನಿರ್ದೇಶಕರಾಗಿದ್ದರು. ಅವರಿಗೆ ನಾನು ಅವರು ನಮ್ಮ ಬಾಲ್ಯ ಸ್ನೇಹಿತರು. ನಮ್ಮ ತಂದೆಯವರು ಕೇಳಿದರು, ಏನು ಇವನೇನಾದರೂ ಹಾಡಲಿಕ್ಕೆ ಚಾನ್ಸ್ ಬರುತ್ತೆಯಾ ಅಂತ. ಈ ರಫಿ ಸಾಂಗ್ಸ್ ಇದೆಲ್ಲ ಹಾಡ್ತಾ ಇದ್ದೆ, ಆಡಿಷನ್ ಸಾಂಗ್ಸ್ ತರಹ. ಒಂದು ಹಾಡು ಹಾಡಿದ ಕೂಡಲೇ ಅವರು ತುಂಬ ಮೆಚ್ಚಿಕೊಂಡ್ರು, ಮೆಚ್ಚಿಕೊಂಡು ನಮ್ಮ ತಂದೆಗೆ ಭರವಸೆ ನೀಡಿದ್ರು, ಅವಶ್ಯವಾಗಿ ಇವನಿಗೆ ಪ್ರೋತ್ಸಾಹ ಸಿಗುತ್ತೆ, ಒಳ್ಳೆ ವಿಜಯ ಗಳಿಸ್ತಾನೆ, ಇವನು ಯಶಸ್ವಿಯಾಗಿ ಬರ್ತಾನೆ. ಯೂಶುವಲ್ ಆಗಿ ನಾನು

0: ಆಗ ನನ್ನ ತಂದೆಯವರು ಮೆಡ್ರಾಸ್ನಲ್ಲಿ ಬಿಟ್ಟು ಅವರು ಹೋದರು. ನಂತರ ಜಮೀನಿನಲ್ಲೇ ನನಗೆ ಫಸ್ಟ್ ಚಾನ್ಸ್ ಸಿಕ್ತು, ಅದು ಮಿಸ್ಟರ್ ಸಂಪತ್ ಎಂಬ ಒಂದು ಹಿಂದಿ ಚಿತ್ರದಲ್ಲಿ. ಭರತು ಭಾವಿ ಪ್ರಬಲ ಬಿಲಖಿ ಕಹೇ ಮುನಿನ, ಈಗೆಲ್ಲ ದೋಹ ಎಲ್ಲ ಬರ್ತಾ ಇತ್ತು. ಅದು ಫಸ್ಟ್ ರೆಕಾರ್ಡ್ ಮಾಡಿದೆ. ಆದರೆ ನನಗೆ ಒಂದು ಸಂತೋಷದ ವಿಷಯವೇನೆಂದರೆ, ಮೊದಲಿನಲ್ಲೇ ನನಗೆ ಎಂಥ ಪ್ರೋತ್ಸಾಹ ಸಿಕ್ತಂದರೆ, ಸ್ವಯಂ ಶ್ರೀ SS ವಾಚನ್ರವರು ಈ ಸಣ್ಣ ದೋಹನ ಕೇಳಿ ಅವರು ಶಾಸ್ತ್ರಿಗಳಿಗೆ ಹೇಳಿದ್ರಂತೆ, ನೀವು ಒಂದು ತುಂಬ ಒಳ್ಳೆಯ ವಾಯ್ಸ್ ಪರಿಚಯ ಮಾಡಿರ್ತಾ ಇದ್ದೀರಾ. ಕಾರಣ ಏನಂದ್ರೆ, ಅವರು ಹಾಡುಗೊಡ್ಬೇಕಾಗಿಲ್ಲ, ಬರೀ ಬಾಯಿ ತೆಗೆದು ಹಮ್ಮಿಂಗ್ ಹಾಡಿದ್ರೆ ಕಲ್ಲುಗಳು ಕರಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ PV ಶ್ರೀನಿವಾಸ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ.
2: PM ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತ ಪ್ರವಾಚಿಕಾ ರಿಚಾ ಝಾ. ಭಾರತೀಯ ಚಲಚಿತ್ರ ಕ್ಷೇತ್ರೆ ನೂತನಾಧ್ಯಾಯಸ್ಯ ಪ್ರಾರಂಭಸ್ಯ ಸೂಚಕತ್ವೇನ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಅದ್ಯ ಸಾಯಂಕಾಲೆ ಏಕತಾನಗರೆ ದ್ವಿಸಪ್ತತಿತಮ ರಾಷ್ಟ್ರೀಯ ಚಲಚಿತ್ರ ಪುರಸ್ಕಾರಾನ್ ಪ್ರದಾಸ್ಯತಿ. ಚತುಃಪಂಚಾಶದಧಿಕನವದಶಶತತಮೇ ವರ್ಷೆ ಪ್ರಾರಬ್ಧಾಃ ಏತೇ ಪುರಸ್ಕಾರಾಃ ಭಾರತಸ್ಯ ಸರ್ವೋಚ್ಚ ಚಲಚಿತ್ರ ಸಮ್ಮಾನನಾನಿ ಸಂತಿ. ಚಲಚಿತ್ರ ಸಂಬದ್ಧೇಷು ವಿಭಿನ್ನೇಷು ವರ್ಗೇಷು ಕಲಾತ್ಮಕ ಪ್ರಾವಿಧಿಕ ನೈಪುಣ್ಯಸ್ಯ ಉತ್ಕೃಷ್ಟತಾಯೈ ಏತಾನಿ ಸಮ್ಮಾನನಾನಿ ಪ್ರದೀಯಂತೆ. ಸೂಚನಾ ಪ್ರಸಾರಣ ಮಂತ್ರಾಲಯಸ್ಯ ಮಹತ್ವಪೂರ್ಣ ನೀತಿ ಸಂಬದ್ಧೋಪಕ್ರಮಸ್ಯ ಅಂತರ್ಗತಂ ಪ್ರಥಮವಾರಂ ರಾಷ್ಟ್ರೀಯ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ

0: ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಡಾ ಕೆ ಕಸ್ತೂರಿರಂಗನ್ ವರದಿ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೃಷಿಕರು, ತೋಟಿಗರು, ಬುಡಕಟ್ಟು ಸಮುದಾಯಗಳು ಹಾಗೂ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟಗಳು ಅಲ್ಲಿನ ಜೀವ ವೈವಿಧ್ಯ ಹಾಗೂ ಸ್ಥಳೀಯ ವಾಸ್ತವಾಂಶ ಗೌರವಿಸುವ ನಿಟ್ಟನಲ್ಲಿ ಸಮಗ್ರ ನೀಲನಕ್ಷೆ ಪ್ರಸ್ತಾಪಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ ನಿನ್ನೆ ಆರಂಭಗೊಂಡಿದ್ದು, ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾಗಿ ಹೊರಡಿಸಿದ 7ನೇ ಕರಡು ಅಧಿಸೂಚನೆ, ರಾಜ್ಯದ ಬರಗಾಲದ ಬಗ್ಗೆ ಇಂದು ಮತ್ತು ನಾಳೆ ಸಹ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಡಾ ಕೆ ಕಸ್ತೂರಿರಂಗನ್ ವರದಿ ಬಗ್ಗೆ ಒಟ್ಟಾಗಿ ಚರ್ಚಿಸಿ ಒಮ್ಮತದ ನಿರ್ಧಾರ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನಿಲುವನ್ನು ತಿಳಿಸೋಣ ಎಂದರು. ಡಾ ಕೆ ಕಸ್ತೂರಿರಂಗನ್ ವರದಿ ಸ್ಯಾಟಲೈಟ್ ಚಿತ್ರಗಳ ಆಧಾರದ ಮೇಲೆ ಸಿದ್ದಪಡಿಸಲಾಗಿದೆ, ಆದರೆ ಮಲೆನಾಡಿನ ವಾಸ್ತವ ಪರಿಸ್ಥಿತಿ ಹಾಗೂ ಸ್ಥಳೀಯ ಜನರ ಬದುಕನ್ನು ಸಮಗ್ರವಾಗಿ ಅರಿಯಲು ಭೌತಿಕ ಸಮೀಕ್ಷೆ ಅಗತ್ಯ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ವಿಜ್ಞಾನಿ ಡಾ ಕೆ ಕಸ್ತೂರಿರಂಗನ್ ವರದಿಯಲ್ಲಿ ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅಂದಾಜು 20,668 ಚದರ ಕಿಲೋಮೀಟರ್ ಭೂಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆ ಕಲಾಪದಲ್ಲಿ ತಿಳಿಸಿದ್ದಾರೆ. ರಾಜ್ಯದ 10 ಜಿಲ್ಲೆಗಳ 1,449 ಗ್ರಾಮಗಳು ಈ ನಿರ್ಧಾರದಿಂದ ಬಾಧಿತವಾಗಲಿವೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಬಗ್ಗೆ ಗಂಭೀರ ಕ್ರಮದ ಅವಶ್ಯಕತೆಯಿದೆ ಎಂದರು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಬಾಗಲಕೋಟೆ ಜಿಲ್ಲೆ ಆಲಮಟ್ಟಿಯ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಮಟ್ಟವನ್ನು 524.256 ಮೀಟರ್ಗೆ ಏರಿಸಿ ರಾಜ್ಯದ ಪಾಲಿನ 100 TMC ಅಡಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಐತಿಹಾಸಿಕ ಯೋಜನೆಯಡಿ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಸಭೆ ನಡೆಸಿದ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಹಾಗೂ 2 ಅಡಿ ಬಾಕಿ ಉಳಿದಿರುವ ಅರ್ಹ ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ತಕ್ಷಣ ಪರಿಹಾರ ವಿತರಿಸಬೇಕು ಹಾಗೂ ಹಂತ 3 ವ್ಯಾಪ್ತಿಯಲ್ಲಿ ಸರ್ಕಾರದ ನಿಯಮಾವಳಿಗಳ ಅನ್ವಯ ನಿಖರವಾದ ಅನುಪಾತದ ಆಧಾರದಲ್ಲಿ 184 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆ ಒಂದು ವರದಿ. 2014ರಲ್ಲಿ ಕೇಂದ್ರ ಸರ್ಕಾರ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಸುಗಮಗೊಳಿಸಲು ಸರಳವಾದ ಹೊಸ ನೋಂದಾವಣಿ, ಜನವಿಶ್ವಾಸ ಕಾನೂನು, ಸಣ್ಣಪುಟ್ಟ ಲೋಪಗಳನ್ನು ಅಪರಾಧ ಮುಕ್ತಗೊಳಿಸಿತು. ಕಂಪನಿ ಕಾನೂನು ಸರಳಗೊಂಡಿತು. 2020ರ ವೇಳೆಗೆ ಭಾರತ ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಪರಿಸರ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ 144ರಿಂದ 63ನೇ ಸ್ಥಾನಕ್ಕೆ ಏರಿತು. ಸರಕು ಮತ್ತು ಸೇವಾ ತೆರಿಗೆ ಮೂಲಕ ರಾಜ್ಯಗಳ 3 ಹಂತದ ಗಡಿ ತೆರಿಗೆ ಪಾವತಿ ರದ್ದುಗೊಳಿಸಿ ಏಕರೂಪದ ಪಾವತಿ ವ್ಯವಸ್ಥೆ ಜಾರಿಗೊಳಿಸಿತು. ಗ್ರಾಹಕ ಉತ್ಪನ್ನಗಳ ಸಾಗಣೆಯನ್ನು ಸಕ್ಷಮಗೊಳಿಸಿತು, ಗಡಿಗಳನ್ನು ಇಲ್ಲವಾಗಿಸಿತು. ಹೊಸ ಎಕ್ಸ್ಪ್ರೆಸ್ ವೇಗಳು, ಉತ್ತಮ ಹೆದ್ದಾರಿ ರಸ್ತೆಗಳು ಅತಿ ಕಡಿಮೆ ಅವಧಿಯಲ್ಲಿ ಗಮ್ಯ ತಲುಪುವಂತೆ ಡಿಜಿಟಲ್ ಪಾವತಿ ವಹಿವಾಟು, ಸುಂಕದ ಕಟ್ಟೆಗಳಲ್ಲಿ ಕಾಗದ ಪತ್ರಗಳ ಬಳಕೆಯನ್ನು ಶೂನ್ಯಕ್ಕಿಳಿಸುವಷ್ಟು ಸುಗಮಗೊಂಡಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಪಡೆಯುತ್ತೀರಿ. ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ದೇಶಾದ್ಯಂತ ವ್ಯಾಪಾರದ ಕಠಿಣ ನಿಯಮ ನಿರ್ಬಂಧಗಳನ್ನು ತೆಗೆದುಹಾಕಿ ಏಕರೂಪದ ಏಕಗವಾಕ್ಷಿ ವ್ಯವಸ್ಥೆ ಜಾರಿಗೊಳಿಸಿ ಸುಲಭವಾಗಿಸಿದೆ ಎಂದು ಹಿರಿಯ ಲೆಕ್ಕ ಪರಿಶೋಧಕ ಬೆಂಗಳೂರಿನ ಶ್ರೀಕಾಂತ್ ದೈತೋಟ ಅಭಿಪ್ರಾಯಪಟ್ಟಿದ್ದಾರೆ.
1: ಜಿಎಸ್ಟಿ ಬಂದ ನಂತರ ದೇಶದಾದ್ಯಂತ ಪರೋಕ್ಷ ತೆರಿಗೆಗಳ ಬದಲಿಗೆ ಒಂದೇ ವ್ಯವಸ್ಥೆಯಡಿ ತೆರಿಗೆ ಪಾವತಿಸುವಂತಹ ಅವಕಾಶ ಆಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಸಾಗಿಸುವಾಗ ಎದುರಾಗುತ್ತಿದ್ದಂತಹ ಹಲವಾರು ತೆರಿಗೆ ಮತ್ತು ದಾಖಲೆ ಪ್ರಕ್ರಿಯೆಗಳು ಸರಳವಾಗಿವೆ. ಸಣ್ಣ ವ್ಯಾಪಾರಿಗಳಿಗೂ ಕೂಡ ಆನ್ಲೈನ್ ಮೂಲಕ ನೋಂದಣಿ, ರಿಟರ್ನ್ ಸಲ್ಲಿಕೆ ಮತ್ತು ತೆರಿಗೆ ಪಾವತಿಸುವಂತಹ ವ್ಯವಸ್ಥೆ ಜಾರಿಗೆ ಬಂದಿದೆ. ಕಂಪನಿ ನೋಂದಣಿ ಪ್ರಕ್ರಿಯೆ ಕೂಡ ಬಹಳಷ್ಟು ಡಿಜಿಟಲೀಕರಣಗೊಂಡಿದೆ. ಈಗ ಬಹುತೇಕ ಪ್ರಕ್ರಿಯೆಗಳು ಕೂಡ ಆನ್ಲೈನ್ನಲ್ಲೇ ಪೂರ್ಣಗೊಳಿಸಬಹುದಾದಂತಹ ವ್ಯವಸ್ಥೆ ಬಂದಿದೆ. ಇದರಿಂದ ಜನರ ಸಮಯ ಹಾಗೂ ಶ್ರಮ, ಕಾಗದ ಪತ್ರಗಳ ವರ್ಗಾವರ್ಗಿ ತುಂಬಾ ಕಡಿಮೆಯಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಉದ್ಯಮವನ್ನು ಆರಂಭಿಸಬೇಕು ಅಂತಂದ್ರೂ ಕೂಡ ಪ್ರಕ್ರಿಯೆ ಬಹಳ ಸರಳಗೊಂಡಿದೆ. ತೆರಿಗೆ ಪಾವತಿ ಹೇಗೆ ಮಾಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಮಾಹಿತಿ ಆನ್ಲೈನ್ನಲ್ಲೇ ಸುಗಮ ಸಾಧ್ಯವಾಗಿದೆ.
0: ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗುಜರಾತಿನ ಕೇವಡಿಯಾದ ಏಕತಾ ನಗರದಲ್ಲಿ ಇಂದು ನಡೆಯಲಿರುವ ವರ್ಣರಂಜಿತ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವರ್ಣ ಕಮಲ ಹಾಗೂ 10 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಚಿತ್ರರಂಗದ ವಿವಿಧ ಸಾಧಕರಿಗೆ ಇಂದು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟಪತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿರಿಯ ಸಾಹಿತಿ ದಿವಂಗತ ಎಎನ್ ಮೂರ್ತಿರಾವ್ ಅವರ ಕಿರಿಯ ಪುತ್ರ ಕೃಷಿ ಮತ್ತು ಆಹಾರ ವಿಜ್ಞಾನಿ ಎಎನ್ ನಾಗರಾಜ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಭೀಮನಕಟ್ಟೆ ಗ್ರಾಮದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. ಅಮೆರಿಕದಲ್ಲಿ ಕೃಷಿ ಪದವಿ ಪಡೆದಿದ್ದ ಅವರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಬರೆದ ಪುಸ್ತಕಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ರಾಯಚೂರು ಜಿಲ್ಲೆಯಲ್ಲಿ ಕೆಲ ಅರ್ಹ ಕುಟುಂಬಗಳಿಗೆ ವೈಯಕ್ತಿಕ ಗೃಹ ಶೌಚಾಲಯಗಳು ದೊರಕಿಲ್ಲ. ಸಮೀಕ್ಷೆ ಕೈಗೊಂಡು ಮುಂಬರುವ 15 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಗ್ರಾಮೀಣಾಭಿವೃದ್ದಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿರ್ಮಲ ರಾಯಚೂರು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಮನೆಗೆ ಸಂಬಂಧಿಸಿದ ಶೌಚಾಲಯ ಬಳಕೆ ವಿವರ ಕಡ್ಡಾಯವಾಗಿ ದಾಖಲಿಸುವಂತೆ ನಿರ್ದೇಶಿಸಿದರು. ಗ್ರಾಮೀಣ ಸಮುದಾಯದಲ್ಲಿ ಶುಚಿತ್ವ, ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸಲು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಜನಜಾಗೃತಿ ಆಂದೋಲನ ಅಕ್ಟೋಬರ್ 2ರ ಗಾಂಧಿ ಜಯಂತಿವರೆಗೆ ಸ್ವಚ್ಛತೆಯ ಸೇವೆ 2026 ಅಭಿಯಾನ ನಡೆಯಲಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಂಕನೂರ್ ತಿಳಿಸಿದ್ದಾರೆ. ಈ ತಿಂಗಳ 27ನೇ ತಾರೀಖು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಸ್ವಚ್ಛತೆಗಾಗಿ ಕ್ರೀಡೆ, ಸ್ವಚ್ಛತಾ ಹಬ್ಬ, ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನ ನಡೆಯಲಿದೆ. ಅಕ್ಟೋಬರ್ 1ರಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ದಿನ ಒಂದು ಗಂಟೆ ಸಾಮೂಹಿಕ ಶ್ರಮದಾನ ನಡೆಯಲಿದೆ ಎಂದರು. 5ನೇ ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026ರ ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ದ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟಪತಿಯವರಿಂದ ಇಂದು ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
3: ಮ್ಯೂಸಿಕಲಿ ಯಾರ್ಸದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 7:17 ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಮಾತಾಡ್ತಾ ಇರೋದು ಕಲಾವಿದೆ ಮತ್ತು ಗಾಯಕಿಯಾದ MD ಪಲ್ಲವಿ ಅವರ ಬಗ್ಗೆ. ಅವರ ಕುರಿತು ಒಂದಿಷ್ಟು ಮಾಹಿತಿಯ ಜೊತೆಗೆ ನಿಮ್ಮ ಜೊತೆಲಿ ನಾನಿರ್ತೀನಿ ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

ಸಮಯ 7:22. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಎಂಡಿ ಪಲ್ಲವಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಭಾವಗೀತೆಗಳ ಈ ಸಾಲಿನಲ್ಲಿ. ಎಂಡಿ ಪಲ್ಲವಿ ಅವರ ಕರ್ನಾಟಕ ಸುಗಮ ಸಂಗೀತ ಕ್ಷೇತ್ರದ ಒಬ್ಬ ಪ್ರತಿಭಾನ್ವಿತ ಗಾಯಕಿ ಅಂತಾನೆ ಹೇಳ್ಬಹುದು ಈಕೆಯನ್ನ. ಹಿನ್ನೆಲೆ ಗಾಯಕಿ ಮತ್ತೆ ಕಿರುತೆರೆ ನಿರೂಪಕಿಯಾಗಿ ಕೂಡ ಸಾಕಷ್ಟು ಕೆಲಸನ ಮಾಡಿದವರು. ಇವರು ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹ ಅರುಣ್ ಅವರನ್ನ ಮದುವೆ ಆಗ್ತಾರೆ. ಆರಂಭದಲ್ಲಿ ಸಾಕಷ್ಟು ವಿದ್ವಾನರ ಅಡಿಯಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ತರಬೇತಿಯನ್ನ ಪಡೆದ ಪಲ್ಲವಿ ಇದಾದ್ಮೇಲೆ ಖ್ಯಾತ ಸುಗಮ ಸಂಗೀತ ಗಾಯಕ ಮೈಸೂರು ಅನಂತಸ್ವಾಮಿಯವರ ಹತ್ರ ತರಬೇತಿನ ಕೂಡ ಪಡೀತಾರೆ. ಅದಾದ್ಮೇಲೆ ಹಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ನೂರಾರು ಗೀತೆಗಳಿಗೆ ಧ್ವನಿ ಕೊಟ್ಟಿದ್ದಾರೆ. ಇದೀಗ ಅವರದೇ ಗೀತೆಗಳೊಂದಿಗೆ ಮುಂದೆ ಸಾಗ್ತೀವಿ ಭಾವ ಗೀತೆಗಳ ಸಾಲಿನಲ್ಲಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಈ ಜಗ ಹೃದಯ.
6: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
7: ಸವಿ ಸವಿ ನೆನಪು,
8: ಸವಿ ಸವಿ ನೆನಪು,
7: ಸವಿ ಸವಿ ನೆನಪು,
8: ಸವಿ ಸವಿ ನೆನಪು.
1: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
9: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
1: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
10: ಪುನಃ ಪುನಃ ಕೇಳಿದ
1: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು, ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
6: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಏಕ್ತಾ ನಗರದಲ್ಲಿಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. ಜಿ20 ಇಂಧನ ಸಚಿವರ ಸಭೆ. ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ ಜಿ20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954 ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು, ಚಲನಚಿತ್ರ, ಚಲನಚಿತ್ರೇತರ, ನಾನ್ ಫೀಚರ್ ಫಿಲ್ಮ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಏಕ್ತಾನಗರದಲ್ಲಿ ನಡೆಯುತ್ತಿರುವ ಸಮಾರಂಭ ದೇಶದ ವಿವಿಧ ಭಾಗಗಳ ಚಿತ್ರರಂಗದ ಪ್ರತಿಭೆಗಳನ್ನು ಒಂದೆಡೆ ಸೇರಿಸುವ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಶಯವನ್ನು ಪ್ರತಿಬಿಂಬಿಸಲಿದೆ.

0: ಸಮಾರಂಭದಲ್ಲಿ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟಪತಿ ಪ್ರದಾನ ಮಾಡಲಿದ್ದಾರೆ. 2024 ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು, ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮುಮ್ಮುಟ್ಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಅಮರನ್ ಚಿತ್ರಕ್ಕಾಗಿ ರಾಜ್ಕುಮಾರ್ ಪೆರಿಯಸಾಮಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾಕ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಂತಾಲಿ ಭಾಷೆಯ ಆಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟಪತಿಯವರು ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು, ಬ್ರಹ್ಮಕುಮಾರಿಸ್ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ವರದಿ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29ರಂದು ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3ರಿಂದ 18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ದತಿಯನ್ನು ಈ ನೀತಿಯು ತೆರವುಗೊಳಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳ ನಡುವೆ ಸಡಿಲತೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್

0: ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೈಸ್ಪೀಡ್ ಆಕ್ಸೆಸ್ ಕಂಟ್ರೋಲ್ಡ್ ರಾಷ್ಟೀಯ ಹೆದ್ದಾರಿಗಳ ಯೋಜನೆ ಮತ್ತು ವಿನ್ಯಾಸಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮುಂಬರುವ 4 ಮತ್ತು 6 ಪಥಗಳ ಗ್ರೀನ್ಫೀಲ್ಡ್ ಹಾಗೂ ಬ್ರೌನ್ಫೀಲ್ಡ್ ಹೆದ್ದಾರಿಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗಲಿದೆ. ಹೈಸ್ಪೀಡ್ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ಗಳ ವಿವರವಾದ ಯೋಜನಾ ವರದಿ ತಯಾರಿಕೆಯಲ್ಲಿ ಏಕರೂಪತೆ ತರಲು, ತಾಂತ್ರಿಕ ಮಾನದಂಡಗಳಲ್ಲಿ ಸ್ಥಿರತೆ ಹೆಚ್ಚಿಸಲು, ರಸ್ತೆ ಸುರಕ್ಷತೆ ಬಲಪಡಿಸಲು ಹಾಗೂ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲು ಮಾರ್ಗಸೂಚಿಗಳು ನೆರವಾಗಲಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ ನಡೆದ 3 ದಿನಗಳ G20 ಇಂಧನ ಸಚಿವರ ಸಭೆಯಲ್ಲಿ ಗೃಹ ಬಳಕೆಯ ಇಂಧನ ಲಭ್ಯತೆ, ಮೂಲಸೌಕರ್ಯ ಅನುಮೋದನೆ, ನೀರಿನ ಮರುಬಳಕೆ ಹಾಗೂ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿ ಬಲಪಡಿಸುವುದು ಸೇರಿದಂತೆ 4 ಪ್ರಮುಖ ವಿಷಯಗಳ ಕುರಿತು ಭಾರತವೂ ಸೇರಿದಂತೆ G20 ರಾಷ್ಟಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ. ಅಮೆರಿಕದ ಅಧ್ಯಕ್ಷರ ರಾಷ್ಟೀಯ ಇಂಧನ ಮಂಡಳಿ, ಇಂಧನ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಈ ಸಭೆಯನ್ನು ಆಯೋಜಿಸಿದ್ದವು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಸಾಂಪ್ರದಾಯಿಕ ಜೈವಿಕ ಇಂಧನ ಬಳಕೆ ತಪ್ಪಿಸಿ ಸ್ವಚ್ಛ ಅಡುಗೆ ಇಂಧನವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಬಳಕೆಯನ್ನು ಶೀಘ್ರವಾಗಿ ವಿಸ್ತರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. 8ನೇ ಆವೃತ್ತಿಯ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜು 2026ರಲ್ಲಿ ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಸ್ಮರಣಿಕೆಗಳು ಪ್ರದರ್ಶನಗೊಂಡಿವೆ. ಈ ತಿಂಗಳ 17ರಂದು ಆರಂಭವಾಗಿರುವ ಈ ಹರಾಜಿನಲ್ಲಿ ದೇಶಾದ್ಯಂತ ಒಟ್ಟು 1498 ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಅಧಿಕೃತ ಆನ್ಲೈನ್ ವೇದಿಕೆಯ ಮೂಲಕ ಹರಾಜು ನಡೆಯುತ್ತಿದೆ. 2019ರ ಜನವರಿಯಲ್ಲಿ ಆರಂಭವಾದ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜಿನ ಹಿಂದಿನ ಆವೃತ್ತಿಗಳ ಮೂಲಕ ನಮಾಮಿ ಗಂಗೆ ಯೋಜನೆಗಾಗಿ 50 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂದು ಶ್ರೀಲಂಕಾವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಈ ಪಂದ್ಯ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 114 ರನ್ಗಳ ಗೆಲುವು ಸಾಧಿಸುವ ಮೂಲಕ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದ್ದರೆ, ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಮಣಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ. ಮತ್ತೊಂದೆಡೆ, ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ವಿವಿಧ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಬೆಳ್ಳಿ ಹಾಗೂ 2 ಕಂಚು ಸೇರಿ ಒಟ್ಟು 6 ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ತಾನಗರದಲ್ಲಿಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. G20 ಇಂಧನ ಸಚಿವರ ಸಭೆ, ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ G20 ರಾಷ್ಟಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ

0: ಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
3: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
4: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮ್ಯೂಸಿಕಲಿ ಯಾರ್ಸದು ಆಕಾಶವಾಣಿ ಎಫ್ ಮರೈನ್ ಬೋ ಕನ್ನಡ ಕಾಮನವಿಲು 101.3. ಭಾವಸ್ಪಂದನದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು MD ಪಲ್ಲವಿ ಅವರ ಬಗ್ಗೆ. ಸಮಯ 7:48 ಆಗಿದೆ. MD ಪಲ್ಲವಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಖ್ಯಾತ ಸುಗಮ ಸಂಗೀತ ಗಾಯಕ ಮೈಸೂರು ಅನಂತಸ್ವಾಮಿಯವರ ಹತ್ರ ತರಬೇತಿನ ಪಡಿತಾರೆ MD ಪಲ್ಲವಿ. ಅದಾದ್ಮೇಲೆ ಹಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ನೂರಾರು ಗೀತೆಗಳಿಗೆ ಧ್ವನಿ ಕೊಡ್ತಾರೆ. ರಂಗಭೂಮಿಯಲ್ಲಿ ಕೂಡ ಸಕ್ರಿಯರಾಗಿರೋ MD ಪಲ್ಲವಿಯವರು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ರಂಗ ಕಾರ್ಯಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಕಿರುತೆರೆಯಲ್ಲಿ ಎರಡು ಧಾರಾವಾಹಿಗಳಲ್ಲಿ ನಟಿಸಿರೋ ಪಲ್ಲವಿ ಮಾಯಾಮೃಗ ಧಾರಾವಾಹಿ ಮೂಲಕ ಸಾಕಷ್ಟು ಖ್ಯಾತಿನ ಪಡಿತಾರೆ. ಇಂಗ್ಲಿಷ್ ಚಿತ್ರ ಸ್ಟಂಬಲ್ ಮತ್ತು ಉಮಾಶ್ರೀಯವರ ಗುಲಾಬಿ ಟಾಕೀಸಲ್ಲೂ ಇವರ ಅಭಿನಯ ಗಮನಾರ್ಹ ಅಂತಲೇ ಹೇಳಬಹುದು. ಸಾಕಷ್ಟು ಚಿತ್ರಗಳಲ್ಲಿ ಕಲಾವಿದರಿಗೆ ಕಂಠದಾನ ಕೂಡ ಮಾಡಿದ್ದಾರೆ MD ಪಲ್ಲವಿಯವರು. ಅವರ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಕಾಮನವಿಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ ಸೆಪ್ಟೆಂಬರ್ 25 ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. ಸೆಪ್ಟೆಂಬರ್ 25 ತಾರೀಕು ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ ರುದ್ರಾಭಿಷೇಕಂ ಸಿನಿಮಾ ನೋಡೋದಕ್ಕೆ ನಾನು ಬರ್ತೀನಿ.

ಮ್ಯೂಸಿಕಲ್ ಯೋರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ಮ್ಯೂಸಿಕ್ ಕೇಳಿದ ತಕ್ಷಣನೇ ಆಹಾ ಎಂತ ಮಧುರಾತಿ ಮಧುರ ಹಾಡು ಅಲ್ವಾ, ಮೆಲ್ಲುಸಿರೆ ಸವಿಗಾನ ಅಂತ. ಹೀಗೆ ಮೆಲ್ಲುಸಿರೆ ಸವಿಗಾನ, ಬಿಂಕದ ಸಿಂಗಾರಿ, ತುಟಿಯ ಮೇಲೆ ತುಂಟ ಕಿರುನಗೆ, ಜೇನಿನೂರುಳು ಜೊತೆಗೂಡಿರಲು, ಅಂಕದ ಪರದೆ ಜಾರಿದ ಮೇಲೆ ಬಾಳೊಂದು ನಂದನ, ದೇವ ದರ್ಶನವ ನೀಡಯ, ಈ ದೇಹ ಮೂರು ದಿನ ಅಲ್ಲವೇನೋ, ಹಾರುತ್ತ ದೂರ ದೂರ ಜಿಗಿಜಿಗಿಯುತ್ತ, ಎಲ್ಲಿ ಹರೋ ನಲ್ಲ ಸುವಿ ಸುವಿ ಸುವಲಾಲೆ, ಹೀಗೆ ಅನೇಕ ಮಧುರ ಗೀತೆಗಳ ಸೃಷ್ಟಿಕರ್ತರು ಕುರ ಸೀತಾರಾಮ ಶಾಸ್ತ್ರಿಗಳು. ಸಲೀಲ್ ಚೌಧರಿಯವರ ಜೊತೆಲೆ ಸವಾಲು ಹಾಕಿ ಎರಡೇ ನಿಮಿಷದಲ್ಲಿ ದೂರದಿಂದ ಬಂದಂತ ಸುಂದರಾಂಗ ಜಾಣ ಗೀತೆಯನ್ನ ರಚಿಸಿದ್ರಂತೆ ಕುರ ಸೀತಾರಾಮ ಶಾಸ್ತ್ರಿಗಳು. ಶಾಸ್ತ್ರಿಗಳು ಸಿಂಗಾಪುರಕ್ಕೆ ಹೋಗಿ ಮಲೆಯ ಭಾಷೆಯಲ್ಲಿ ಕುರಾನ ರಾ ಕೌಬ್ ಮತ್ತು ಇಮಾನ್ ಚಿತ್ರಗಳನ್ನು ನಿರ್ದೇಶಿಸಿ ಜಾಗತಿಕ ಮನ್ನಣೆಯನ್ನ ಪಡೆದವರು. ತೆಲುಗು ಬರಹಗಾರರು ಚಿತ್ರಗೀತೆಯಲ್ಲಿ ರಾಮಾಯಣ ಬರೆದ್ರೆ ಲೇಖನಿಯನ್ನೇ ಎತ್ತಿಡ್ತೇನೆ ಅಂತ ಒಡ್ಡಿದ್ದ ಸವಾಲನ್ನ ಸ್ವೀಕರಿಸಿ ರಾಮನ ಅವತಾರ ಅನ್ನೋ ಭವ್ಯ ಗೀತೆಯನ್ನ ರಚಿಸಿದ್ದನ್ನ ಬಿ ಸರೋಜಾದೇವಿ ಅವರು ಗೌರವದಿಂದ ಸ್ಮರಿಸ್ತಾರೆ. ಮಹಾನ್ ಚಿತ್ರ ಸಾಹಿತಿ ಕುರ ಸೀತಾರಾಮ ಶಾಸ್ತ್ರಿಗಳವರ ಹುಟ್ಟುಹಬ್ಬದ ವಿಶೇಷ ಇವತ್ತು. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಶಿವನ ಪಾಲಗೆ ನೆಪ ಮಾತ್ರ ಬರಗುರು ವಿಶ್ವಾಮಿತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿ

ಸಮಯ ಸರಿಯಾಗಿ 8:43 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕುರ ಸೀತಾರಾಮ ಶಾಸ್ತ್ರಿಗಳು ಅಂತ ಅಂದ್ರೆ ಅದೊಂಥರ ಪುಳಕದ ಹಾಡುಗಳನ್ನ ಕೇಳ್ದಂಗಾಗತ್ತೆ. ಮಹಾನ್ ಚಿತ್ರ ಸಾಹಿತಿಗಳು ಕುರ ಸೀತಾರಾಮ ಶಾಸ್ತ್ರಿಗಳ ಹುಟ್ಟುಹಬ್ಬ ಇವತ್ತು. ಕುರಾಸಿ ಗೀತೆಗಳು ಅಂದರೆ ಒಂದು ಅಚ್ಚರಿ ತುಂಬಿದ ಆಪ್ತತೆ. ಅವರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾವು ತಿಳಿಬಹುದು ಅವರ ಹಾಡುಗಳ ಮೂಲಕ. ಸೀತಾರಾಮ ಶಾಸ್ತ್ರಿಗಳು ಹುಟ್ಟಿದ್ದು 1920 ಸೆಪ್ಟೆಂಬರ್ 22 ತಾರೀಕು. ಬಹಳ ಜನ ಅವರ ಹೆಸರನ್ನು ಕುರಾಸಿ ಅಂತಲೇ ತಪ್ಪು ತಿಳ್ಕೊಂಡಿದ್ದಾರೆ. ಕುರ ಸೀತಾರಾಮ ಶಾಸ್ತ್ರಿಗಳ ತಂದೆ ಕುಮಾರಸ್ವಾಮಿಗಳವರು ನವಗ್ರಹ ಹೋಮ ಮಾಡುವಾಗ ರವಿಕುಂಡದಿಂದ ಎದ್ದ ಬೆಳಕಿನ ಜ್ವಾಲೆ ಅವರ ಧರ್ಮಪತ್ನಿ ಸುಬ್ಬಮ್ಮ ಅವರ ಗರ್ಭವನ್ನು ಪ್ರವೇಶಿಸ್ತಂತೆ. ಹಾಗೆ ಇವ್ರಿಗೆ ಅನ್ನಿಸ್ತಂತೆ, ಹೀಗೆ ಜನಿಸಿದ ಮಗನಿಗೆ ರವಿ ಅಂತಲೇ ಹೆಸರಿಡಬೇಕು ಅನ್ನೋ ಒಂದು ಆಸೆ ಅಥವಾ ಸಂಕಲ್ಪ ಅವರಲ್ಲಿ ಮೂಡ್ತು. ಆದರೆ ತಂದೆ ಹೆಸರು ಇಡಬೇಕು ಅಂತ ಮೊದಲೇ ನಿರ್ಧಾರ ಕೂಡ ಆಗಿತ್ತಂತೆ. ಸಾಕಷ್ಟು ಯೋಚನೆ ಮಾಡಿದಾದ್ಮೇಲೆ ರವಿ ಸೀತಾರಾಮ ಶಾಸ್ತ್ರಿ ಅಂತ ಮಗನಿಗೆ ಪೂರ್ಣವಾದ ಹೆಸರನ್ನ ಇಟ್ಟರು. ಹೀಗಾಗಿ ಅವರ ಪೂರ್ತಿ ಹೆಸರು ಕುಮಾರಸ್ವಾಮಿ ರವಿ ಸೀತಾರಾಮ ಶಾಸ್ತ್ರಿ ಅಂತ. ಅದರ ಹ್ರಸ್ವ ರೂಪವಾಗಿ ಅವರು ಕುರಾಸಿ ಅಂತ ತಮ್ಮನ್ನ ತಾವು ಕರ್ಕೊಂಡ್ರು. ಕುರಾ ಸೀತಾರಾಮ ಶಾಸ್ತ್ರಿಗಳು ಶಂಕರಾಚಾರ್ಯರ ಪರಮ ಭಕ್ತರಂತೆ. ತಮ್ಮ ಕವಿತೆಗಳನ್ನು ಶಂಕರತನಯ ಅನ್ನೋ ಹೆಸರಿನಲ್ಲಿ ಬರೆದಿದ್ರು. ಚಿತ್ರರಂಗಕ್ಕೆ ಬರೋ ಮೊದಲೇ ಕೊಲಂಬಿಯಾ ಸಂಸ್ಥೆ ಅವರು ಬರೆದಿದ್ದ ದೇಶಭಕ್ತಿ ಗೀತೆಗಳ ಗ್ರಾಮೋಫೋನ್ ಪ್ಲೇಟನ್ನು ಹೊರತಂದಿತ್ತು. ಬಿ ಜಯಮ್ಮ ಮತ್ತು ಹೊನ್ನಪ್ಪ ಭಾಗವತರ್ ಈ ಗೀತೆಗಳನ್ನು ಹಾಡಿದರು. ಇದರಲ್ಲಿನ ಭಾರತ ಭಾಸ್ಕರ, ಮಹಾತ್ಮ ಭಾರತ ಭಾಗ್ಯವಿದಾತ ಈ ಮೊದಲಾದ ಗೀತೆಗಳು ಸಾಕಷ್ಟು ಜನಪ್ರಿಯ ಕೂಡ ಆಗಿತ್ತಂತೆ.

ಇವತ್ತು ಕುರ ಸೀತಾರಾಮ ಶಾಸ್ತ್ರಿಗಳ ಬಗ್ಗೆ ಮಾತುಕತೆ ನಡೀತಾ ಇದೆ ಇವತ್ತಿನ ನಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸೀತಾರಾಮ ಶಾಸ್ತ್ರಿಗಳ ಅನೇಕ ಹಾಡುಗಳನ್ನು ಕೇಳಿದ್ವಿ, ಮಧುರವಾದ ಈ ಹಾಡುಗಳು. ಇನ್ನೊಂದು ತಪ್ಪು ಕಲ್ಪನೆ ಕುರಾಸಿಯವರ ಬಗ್ಗೆ ಇರೋದೇನು ಅಂದರೆ, ವೀರಕೇಸರಿ ಚಿತ್ರದ ನೀವು ಕೇಳಿದ ಹಾಡು ಮೆಲ್ಲುಸಿರಿ ಸವಿಗಾನ ಸ್ವತಃ ಕುರಾಸಿಯವರೇ ಹೇಳಿದ್ರು ಅದು ಮೆಲ್ಲುಸಿರಿ ಸವಿಗಾನ ಅಂತ. ಆದರೆ ಮೆಲ್ಲುಸಿರಿ ಸವಿಗಾನ ಅಂತಲೇ ಜನ ಅದನ್ನು ಯಾವಾಗಲೂ ಹಾಡ್ತಿದ್ರಂತೆ. ಸಂಪೂರ್ಣ ರಾಮಾಯಣ, ಸಂಪೂರ್ಣ ಮಹಾಭಾರತ, ವಿಜಯನಗರ ಸಾಮ್ರಾಜ್ಯ, ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಕುರಾಸಿ ಅವರು ಸಿದ್ಧಪಡಿಸಿದ್ದ ಸ್ಕ್ರಿಪ್ಟ್ಗಳು ಸಾಕಷ್ಟು ದಾಖಲೆಯಾಗಿ ಉಳಿದಿವೆ ಅಂತೆ. ಕುರಾಸಿಯವರ ಮಡದಿ ಆರ್ ಪದ್ಮಿನಿ ದೇವಿ ಇತ್ತೀಚಿನವರೆಗೂ ನಮ್ಮ ಜೊತೆ ಇದ್ರು, ಇತ್ತೀಚೆಗೆ ನಮ್ಮನ್ನು ಅಗಲಿದ್ರು. ಕುರಾಸಿಯವರ ಹಾಡುಗಳು ಎಂದೂ ಮರೆಯದ ಹಾಡುಗಳಾಗಿ ನಮ್ಮ ಜೊತೆಗೆ ಸದಾಕಾಲ ಇರುತ್ತೆ ಅಂತ ಹೇಳ್ತಾ, ಸಮಯ 8:57. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ್ ಬಿಲ್ಲು 101.3. ನೀನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮ ಇಷ್ಟದ ಹಾಡಿಗಾಗಿ ನೀವು ನಮಗೆ ಸಂದೇಶ ತಲುಪಿಸಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ನಿಮ್ಮಿಷ್ಟದ ಹಾಡು ಯಾವ್ದ್ಯಾವ್ದು ಅಂತ ಕೇಳಕ್ ಮೊದ್ಲೇನೆ ಇಲ್ಲಿ ಸಾಕಷ್ಟು ಜನರ ಸಂದೇಶ ಬಂದಾಗಿದೆ. ನಮ್ಗೆ ಈ ಹಾಡನ್ನ ಕೇಳಿಸ್ರಿ, ಈ ಹಾಡನ್ನ ಕೇಳಿಸ್ರಿ ಅಂತ ಆಗ್ಲೇ 9:00-10:00 ಎಷ್ಟು ಹಾಡುಗಳು ಬೇಕೋ ಅಷ್ಟು ಹಾಡುಗಳ ಲಿಸ್ಟ್ಗಳನ್ನ ನಮ್ಮ ಕೇಳಿದ್ರು ಕಳಿಸಿ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಾಡುಗಳನ್ನ ಕೇಳಿಸಿದ್ರಿ, ಹಲೋ ಕರ್ನಾಟಕದಲ್ಲಿ ಧನ್ಯವಾದಗಳು ಅಂತ ಸುಧಾ ಉದಿಹಾಳ್ ಸಂದೇಶನ ಕಳಿಸಿದರೆ. ಸುಮಿತ್ರಾ ಕೆಂಪರಾಜು ಅವರು ಒಂದು ಅದ್ಭುತವಾದ ಗೀತೆ ನಮಗೆ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಯಾರು ಇವರು, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ್ಗ ಅವರು, ಅವರ ಜೊತೆಗೆ ಮಂಡಿಕಲ್ ಕೃಪಾ ಉಮೇಶ್, ಎಚ್ ಬಿ ಜಯರಾಮ್, ಸಿಂಧನೂರು ಸುರೇಶ್ ಬಿಳುಟಗಿ, ಮತ್ತೆ ಧರ್ಮನದನಿ, ಸುಧಾ, ಜಯಶ್ರೀ, ಸುನಿಲ್, ರಾಜಾಜಿನಗರದಿಂದ ಬಿಂದು ಪ್ರಕಾಶ್, ಮತ್ತೆ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸ್ರಿ ಅಂತ ಮೋಹನ್ ನಳಿನ ಅರ್ಶಿನಕುಂಟೆಯಿಂದ ಸಂದೇಶನ ಕಳಿಸಿದರೆ. ಸತೀಶ್ ಉಡುಪಿಯಿಂದ ಜೊತೆಗೆ ಸಂದೇಶನ ಕಳಿಸಿದವರು. ಪದ್ಮಜ ಶರತ್ ಬಿಡೆ ಹಂಪಿ ನಗರದಿಂದ, ಶಂಕರ್ ಜಗ್ಲಿ ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿದರೆ. ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ತುಮಕೂರು ಹಗಲ್ವಡಿ ಸೋಮಶೇಖರ್, ಶಶಿಕಲಾ, ಹೇಮಶ್ರೀ, ಒಂದು ಹಾಡು ಕೇಳಿಸ್ರಿ ಅಂತ ಕೇಳ್ತಿರೋರು ಮಂಜು, ಶ್ರುತಿ, ಕೃತಿ, ಬಸವನಹಳ್ಳಿಯಿಂದ, ಮತ್ತೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿರೋರು ತನುಶ್ರೀ, ಅನುಶ್ರೀ, ಸನ್ನಿಧಿ, ಸುಪ್ರೀತಾ ಅವರ ಸಂದೇಶ ಕೂಡ ತಲುಪಿದೆ. ಅವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ, ಗುಬ್ಬಿ ತಾಲೂಕಿಂದ ಪುಟ್ಟರಾಜು, ಎಂಪಿ ದಿಬ್ಬದಿಂದ ಸತೀಶ್, ಎನ್ಎಚ್ ನಗರಕೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ನಿಮ್ಮಿಷ್ಟದ ಹಾಡಿಗಾಗಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ಅಂತ ಹೆಣ್ಣು ನೀನಲ್ಲ ಅಂತ ಹಾಡಿದವ್ರು ಯಾರು ಗೊತ್ತಾಯ್ತಾ? ಹೌದು, ನಮ್ಮ ಅದ್ಭುತವಾದ ಹಾಡುಗಾರರು ಪಿ ಕಾಳಿಂಗರಾಯರ ದನಿಯಲ್ಲಿ ಈ ಹಾಡನ್ನ ಕೇಳಿದ್ರಿ. ಸಮಯ 9:12 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಇಷ್ಟದ ಹಾಡುಗಳ ಜೊತೆಗೆ ಒಂದಿಷ್ಟು ಹಾಡು ಕತೆ ಎಲ್ಲನೂ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸಿದಾಗ ಒಂದು ಕತೆಯನ್ನ ಓದಿದ ನೆನಪು. ಒಬ್ಬ ತುಂಬಾ ಒಳ್ಳೆ ರಾಜ ಇದ್ದಂತೆ, ಸಿಕ್ಕಾಪಟ್ಟೆ ಜನಪ್ರಿಯ, ತುಂಬಾ ಪ್ರಜಾನುರಾಗಿ, ಅಂದ್ರೆ ಜನಗಳ ಜೊತೆಲಿ ತುಂಬಾ ಚೆನ್ನಾಗಿದ್ದ, ಜನಗಳಿಗೆ ಏನ್ ಬೇಕು ಅದನ್ನೆಲ್ಲ ಒದಗಿಸ್ಕೊಡ್ತಾ ಇದ್ದ, ತುಂಬಾ ಒಳ್ಳೆ ಸಾಧನೆನ ಮಾಡಿದ್ದ. ಅವನಿಗೆ ಯಾವಾಗ್ಲೂ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಬೇಕು ಅನ್ನೋದಕ್ಕಿಂತ ಅವನ ಸಾಮ್ರಾಜ್ಯದಲ್ಲಿ ಇರುವಂತಹ ಪ್ರಜೆಗಳೆಲ್ಲರೂ ಕ್ಷೇಮವಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಅಂಥ ಒಂದು ಅಭೀಪ್ಸೆ ಜಾಸ್ತಿ ಇತ್ತು. ಅದರಿಂದ ಆ ಚೆನ್ನಾಗಿದ್ದ ಪ್ರಜೆಗಳು ಅವನನ್ನು ಹೊಗಳಬೇಕು ಅನ್ನೋ ಆಸೆ ಕೂಡ ಅವನಿಗೆ ಸಿಕ್ಕಾಪಟ್ಟೆ ಇತ್ತು. ಒಂಥರ ಹೊಗಳಿಸ್ಕೊಂಡು ರಾಜನ ಕಿವಿ ಇದೇನೋ ಹೇಳ್ತಾರಲ್ಲ ಈ ಹಿತಾಳೆ ಕಿವಿ ಅಂತ, ಹಂಗಾಗ್ಬಿಟ್ಟಿತ್ತಂತೆ. ತಕ್ಷಣ ಅವನನ್ನು ಇದು ಗೊತ್ತಿದ್ದ ಜನ ಅವನನ್ನ ಹೊಗಳಿ ಅಟ್ಟಕ್ಕೇರಿಸಿ ಅವ್ರವ್ರ ಕೆಲಸ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರಂತೆ. ಇದಂತೂ ನಾವು ಇವಾಗ ನೋಡೇ ನೋಡ್ತೀವಿ ಎಲ್ಲ ಕಡೆ. ಈ ರಾಜನ ಆಸ್ಥಾನದಲ್ಲೂ ಹಿಂಗೆ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಹೊಗಳಿಕೆ ತಗೊಂಡು ರಾಜ ಅವ್ರವ್ರ ಕೆಲಸನ ಮಾಡ್ಕೊಡ್ತಾ ಇದ್ದ, ರಾಜನಿಗೆ ಗೊತ್ತಾಗ್ತಾ ಇರಲಿಲ್ಲ. ಹೊಗಳಿದ್ರೆ ರಾಜ ಇತ್ತಾನೆ ಅಂತ ಗೊತ್ತಾಗಿದ್ದ ಜನ ಅವನನ್ನ ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೊಗಳಿ ಮಾತಾಡಿ ಪದ್ಯ ಬರೆದು ಮೆಚ್ಚಿಸೋ ಪ್ರಯತ್ನ ಕೂಡ ಮಾಡ್ತಾ ಇದ್ರಂತೆ. ರಾಜನು ಅಂಥವುಗಳನ್ನ ಮೆಚ್ಚಿ ಭಾರೀ ಭಾರೀ ಉಡುಗೊರೆಗಳನ್ನ ಅವ್ರಿಗೆ ಕೊಡ್ತಾ ಇದ್ದಂತೆ. ಅವರವರ ಕೆಲಸ ಏನಿತ್ತೋ ಅದನ್ನು ಕೂಡ ಮಾಡ್ಕೊಡ್ತಾ ಇದ್ದಂತೆ. ಇದೆಲ್ಲ ಆಗ್ತಾ ಇದ್ದಂಗೆ ರಾಜ್ಯದ ಪ್ರಧಾನಮಂತ್ರಿ ತುಂಬಾ ಹಿರಿಯರು, ಸಿಕ್ಕಾಪಟ್ಟೆ ಪ್ರಾಮಾಣಿಕರು. ಈ ರಾಜ ಏನಿದ್ದಾನೆ, ಇವನ ತಂದೆ ಕಾಲದಿಂದಲೂ ಕೂಡ ಪ್ರಧಾನಮಂತ್ರಿ ಆಗಿದ್ದವರು ಇವರು, ಸಿಕ್ಕಾಪಟ್ಟೆ ರಾಜಭಕ್ತರು. ಅವರಿಗೆ ಈ ಜನ ಮಾಡೋ ಬುಟಾಟಿಕೆ ಗೊತ್ತಾಗ್ತಿತ್ತು. ಆದರೆ ರಾಜನ್ಗೆ ಹೇಳೋದು ಹೆಂಗೆ, ಸತ್ಯ ಏನಾದರೂ ಹೇಳಿದ್ರೆ ರಾಜನ್ಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಹಾಗೇನೆ ಸುಮ್ಮನೆ ಇದ್ಬಿಟ್ರೆ ರಾಜ ತನ್ನ ನಿಜವಾದ ಶಕ್ತಿಯನ್ನು ಕಳ್ಕೊಂಡು ಬರೀ ಹೊಗಳಭಟ್ರ ಕೈಗೊಂಬೆ ಆಗ್ಬಿಡ್ತಾನೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಯೋಚನೆ ಹೊಳಿತು. ಈ ಕಡೆ ಒಂದು ಮಾತು ಹೇಳ್ತಾರಲ್ಲ, ದೊಣ್ಣೆನೂ ಮುರಿಬಾರ್ದು, ಕೋಲು ಮುರಿಬಾರ್ದು, ಹಾವು ಸಾಯ್ಬಾರ್ದು ಅಂತ. ಹಂಗೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ರು. ಏನ್ ಮಾಡಿದ್ರು ಹೇಳ್ತೀನಿ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ. ಸಖತ್ ಹಾಡುಗಳಲ್ಲಿ ಸಂದೇಶನ ಕಳಿಸಿದವರು ಪುಟ್ಟರಾಜು ಎಂಪಿ ದಿಬ್ಬಾದಿಂದ, ಮತ್ತೆ ಒಂದು ಹಾಡು ಕೇಳಿಸ್ರಿ ನಮಗೋಸ್ಕರ ಅಂತ ಪ್ರಸಾದ್ ಕೆಸರಮಡು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಕಸ್ತೂರ್ಬಾ ನಗರದಿಂದ ರೋಹಿತ್ ವರ್ಧನ್, ಡಿ ಎಸ್ ನಾಗರಾಜ್ ಅವರ ಸಂದೇಶ ತಲುಪಿದೆ. ಮತ್ತೆ ಚಿದಾನಂದ್ ಅವರು ಟಿ ಬಿ ಸರ್ಕಲಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಸಾಂಗ್ಲಿ ಜಿಲ್ಲೆ ಜತ್ತಾದಿಂದ ಅಲ್ತಾಫ್ ಹುಸಾಯಿರೆ, ಮತ್ತೆ ಕೆಂಗೇರಿಯಿಂದ ರವೀಂದ್ರ ಅವರ ಸಂದೇಶ ತಲುಪಿದೆ. ಅವರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಕುರಾಸಿಯವರ ಕಾರ್ಯಕ್ರಮನ ಕೇಳಿ ಖುಷಿಯಾಯಿತು, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಬಿ ಜಗದೀಶ್ ಅವರು ವಿಜಯಪುರದಿಂದ ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಬಿ ಜಗದೀಶ್ ಅವರ ಸಂದೇಶದ ಜೊತೆಗೆ ಇವತ್ತು ನಾವು ಮುಂದೆ ಸಾಗ್ತೀವಿ. ಕುರಾಸಿಯವರ ಹುಟ್ಟುಹಬ್ಬ ಜೊತೆಗೆ ಇವತ್ತು ನಮ್ಮ ಪ್ರತಿವಾದಿ ಭಯಂಕರ ಅಂತ ಕರೆಸ್ಕೊಳ್ಳೋ ಪ್ಲೇಬ್ಯಾಕ್ ಸಿಂಗರ್ ಪಿ ಬಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ ಕೂಡ. ಹೌದು, ಹುಟ್ಟುಹಬ್ಬದ ಜೊತೆಗೆ ಒಂದಷ್ಟು ಕತೆ. ಹುಟ್ಟುಹಬ್ಬ ಪಿ ಬಿ ಶ್ರೀನಿವಾಸ್ ಅವ್ರ ಹುಟ್ಟುಹಬ್ಬ ಅಂದರೆ ಅದರಲ್ಲೂ ಆಕಾಶವಾಣಿಯಲ್ಲಿ ವಿಶೇಷವಾದ ದಿನ ಆಗಿರುತ್ತೆ. ಖಂಡಿತ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ 10:00-11:00 ವರೆಗೂ ಅವರ ಬಗ್ಗೆನೇ ಮಾತುಕತೆ ಇರುತ್ತೆ. ಈ 9:00-10:00 ನಿಮ್ಮದೇ ಇಷ್ಟದ ಹಾಡುಗಳ ಜೊತೆಗೆ ಸಾಕ್ತೀವಿ ನಾವು. ನಿಮ್ಮಿಷ್ಟದ ಹಾಡಿಗಾಗಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಬಹುದು. ನಮ್ಮ ಸಂದೇಶ, ನಿಮ್ಮ ಸಂದೇಶ ನಮಗೆ ತಲುಪಬೇಕು ಅಂದರೆ ಗೊತ್ತಿದೆ ಅಲ್ವಾ, ನಿಮ್ಮ ಸಂದೇಶ ನಮಗೆ ತಲುಪಕ್ಕೆ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಮಗೆ ತಲುಪಲಿ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ, ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 9:24 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಇದ್ರಿ, ಕವಿ ಮತ್ತೆ ರಾಜನ ಕಥೆನ ಕೇಳ್ತಾ ಇದ್ರಿ. ಆಸ್ಥಾನದ ಕವಿ ರಾಜನ ಬಗ್ಗೆ ಒಂದು ಸುಂದರವಾದ ಕತೆ ಬರೆದಿದ್ದ. ಯಾವತ್ತೇ ತರನೇ ಆ ಕವಿತೆ ತುಂಬಾ ರಾಜನನ್ನ ಹೊಗಳಿ ಹೊಗಳಿ ಬರೆದಿದ್ದಿತ್ತು. ಈ ಸಲ ಅವನು ಸಿಕ್ಕಾಪಟ್ಟೆ ಉತ್ಸಾಹದಿಂದ, ನಮ್ಮ ರಾಜರು ದೇವರಿಗಿಂತ ದೊಡ್ಡವರು ಅಂತ ಹೇಳಿ ಬರೆದಿದ್ದ. ಅದನ್ನು ಓದಿದಾಗ ಹೊಗಳು ಭಟ್ರ ಸಭಿಕರು ಅವಶ್ಯಕತೆಗಿಂತ ಹೆಚ್ಚಾಗೆ ಸಿಕ್ಕಾಪಟ್ಟೆ ಚಪ್ಪಾಳೆನ ತಟ್ಟಿ ಮೆಚ್ಚುಗೆನ ತೋರಿಸಿದ್ರು. ಕೆಲವರ ಅಸಮಾಧಾನ ಕೂಡ ಇತ್ತು ಕೆಲವರಿಗೆ. ರಾಜನಿಗೂ ಅವನ ಮುಖಚರ್ಯೆಯಿಂದ ಒಂದಿಷ್ಟು ಜನರಿಗೆ ಅಸಮಾಧಾನ ಇದೆ ಅಂತ ಗೊತ್ತಾಯಿತು. ಅವರನ್ನೂ ಒಪ್ಪಿಸೋ ಸಲುವಾಗಿ ಅವನು ಪ್ರಧಾನ ಮಂತ್ರಿ ಕಡೆ ತಿರುಗಿ, ಅಮಾತ್ಯರೇ, ಈ ಮಹಾನ್ ಕವಿ ಕವಿತೆಯಲ್ಲಿ ಬರೆದಿರೋದು ನಾನೇ ದೇವರಿಗಿಂತ ದೊಡ್ಡವನು ಅಂತ, ನೀವು ಹೇಳಿ ನಾನೇ ದೇವರಿಗಿಂತ ದೊಡ್ಡವನ ಅಥವಾ ದೇವರೇ ನನಗಿಂತ ದೊಡ್ಡವನ ಅಂತ ಕೇಳ್ದ. ಪ್ರಾಮಾಣಿಕ ಸಭಾಸದಸ್ಯರಿಗೆ ಸಂತೋಷ ಆಯಿತು, ಅಟ್ಲೀಸ್ಟ್ ಹಿಂಗಾದ್ರೂ ಕೇಳಿದ್ನಲ್ಲ ಅಂತ. ಯಾಕಂದರೆ ಪ್ರಧಾನಮಂತ್ರಿಗಳು ಯಾರಿಗೂ ಅಪ್ರಾಮಾಣಿಕವಾಗಿ ಸಲಹೆನ ಕೊಡೋರಲ್ಲ. ಹಾಗಿದ್ರೆ ಈಗ ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದು ಒಂದು ಕುತೂಹಲಕಾರಿ ಸಂಗತಿ. ಅದನ್ನು ಹೇಳ್ತೀನಿ. ಅದನ್ನು ಹೇಳೋಕ್ಕೆ ಮುಂಚೆ ನಮ್ಮ ಕೇಳುಗರ ಲಿಸ್ಟ್ ಸಿಕ್ಕಾಪಡೆ ದೊಡ್ಡದಾಗಿದೆ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಭಾಗ್ಯಶ್ರೀ ಹಿರೇಮಠ ಅವರು ಸಂದೇಶನ ಕಳಿಸಿದರೆ, ಜಯಲಕ್ಷ್ಮಿ ನಾಗೇಶ್ ಕುಮಾರ್, ತೇಜಸ್ವಿನಿ ಯಶವಂತ್ ಮತ್ತು ಯೋಗ ನರಸಿಂಹನ್ ಅವರು ಸಂದೇಶನ ಕಳಿಸಿದರೆ, ಹರೀಶ್ ಮಲ್ಲೇಶ್ವರಂಯಿಂದ ಕತೆನ ಕೇಳ್ತಾ ಇರಿ, ಹಾಡುಗಳನ್ನು ಕೇಳ್ತಾ ಇರಿ, ಒಟ್ಟಲ್ಲಿ ಎಫ್ಎಂ ರೈನ್ಬೋ ಅಂತೂ ಕೇಳ್ತಾನೇ ಇರಿ. ಜೊತೆಗೆ ಅಶೋಕ್ ಮುಳ್ಬಾಗಿಲಿಂದ, ಹಾಡುಗಳು ಚೆನ್ನಾಗಿದೆ, ಖುಷಿ ಕೊಡ್ತಿದೆ ಅಂತ ನವೀನ್ ಕಾವ್ಯ ಅವರು ಸಂದೇಶನ ಕಳಿಸಿದರೆ, ಪುಟ್ಟರಾಜು ಎಂ ಪಿ ದಿಬ್ಬ, ಒಂದು ಹಾಡು ಕೇಳಿಸ್ರಿ ಅಂತ ಯಶಸ್ವಿನಿ ಗಿರಿಜಮ್ಮ, ಚಂದ್ರಕಲಾ ನಂದಕುಮಾರ್, ನಮಸ್ತೆ ಮೇಡಮ್, ನಿಮ್ಮ ಹೆಸರೇನ್ರಿ, ಹೆಸರ ಜೊತೆಲಿ ನಿಮ್ಮ ಸಂದೇಶ ತಲುಪಿಸಿ, ನಂಬರ್ ರನ್ನಿಂಗ್ ವಿತ್ 5284. ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಅಮರಾವತಿ ಹರಿಕುಮಾರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲದಿಂದ, ಜೊತೆಗೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇರೋರು ಚಂದ್ರಶೇಖರ್ ಸಿಂಹಾಸನ ಅವರು. ಮತ್ತೆ ಅರುಣ ಮೈತ್ರಿ ಅವರು ಕೂಡ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಮ್ಯೂಸಿಕಲ್ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. 9:38 ಆಗ್ತಾ ಇದೆ. ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ನೀವು ಕೇಳ್ತಾ ಇದ್ದೀರಿ. ಸಾಕಷ್ಟು ಜನರ ಸಂದೇಶ ಈಗಾಗಲೇ ನಮಗೆ ತಲುಪಿ ಆಗಿದೆ. ಕತೆ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ನಾವು ಕೇಳಕ್ಕೆ ಕಾಯ್ತಾ ಇದ್ದೀವಿ ಅಂತ ಅನಿತಾ ಅನಂತರಾಜು ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತೆ ಅಜಯ್ ಲೀಲಾ, ಪೂಜಾ, ಸುಜಾತಾ ಆರ್ ಗಣೇಶ್ ಅವರ ಸಂದೇಶ ಕೂಡ ತಲುಪಿದೆ. ಪದ್ಮಾವತಿ ಹುಬ್ಬಳ್ಳಿಯಿಂದ ಸಂದೇಶನ ಕಳಿಸಿದ್ರೆ, ರಾಜ ಪ್ರತ್ಯಕ್ಷ ದೇವತಃ ಅಂತ ಮಂತ್ರಿಗಳು ಹೇಳ್ತಾರೆ ಅನ್ಸುತ್ತೆ ಅಂತ ನಾಗೇಶ್ ಕುಮಾರ್ ಒಂದು ಊಹೆನ ಮಾಡಿ ಕಳಿಸಿದ್ದಾರೆ. ನಮಗೊಂದು ಹಾಡು ಕಾಯ್ತಾ ಇದ್ದೀವಿ ಅಂತ ಎಂ ಹಿರೇಮಠ್ ರಾಚಯ್ಯ

ಸಂದೇಶನ ಕಳಿಸಿ ಹೇಳ್ತಾದ್ರೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಟಿ ಅನಂತಕುಮಾರ್ ಅವರು ಮತ್ತೆ ಶೃಂಗೇರಿ ಕಿಗ್ಗಾದಿಂದ ಗಾಯತ್ರಿ ನಂದಕಿಶೋರ್ ಅವರು ಸಂದೇಶನ ಕಳಿಸಿದರೆ ಪಿ ಬಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ ಯಾವಾಗ ಅಂತ ಕೇಳ್ತಾರೆ. ಖಂಡಿತ 10-11 ಪೂರ್ತಿ ಯಾರ್ ಅದಕ್ಕೋಸ್ಕರನೇ ಮೀಸಲಾಗಿದೆ. ಸತೀಶ್ ಗೌಡರು ರಿಷಿ ಡಿಂಪನ ಸಂದೇಶನ ಕಳಿಸಿದರೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಮತ್ತೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶನ ಕಳಿಸಿದರೆ ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಸಂದೇಶ ನಮಗೆ ತಲುಪಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪ್ರಧಾನಮಂತ್ರಿ ಏನು ಹೇಳಿದ್ರು ರಾಜನಿಗೆ, ರಾಜ ನೀವೇ ಹೇಳಿ ಅಮಾತ್ಯರೇ, ಈಗ ಯಾರು ದೊಡ್ಡವರು, ಇವರು ಬರೆದಿರೋ ಕವಿತೆಯಲ್ಲಿ ಹೇಳ್ತಿದ್ದಾರೆ ದೇವರಿಗಿಂತ ನಾನು ರಾಜ ನಾನೇ ದೊಡ್ಡವನು ಅಂತ. ನೀವು ಹೇಳಿ ಯಾರು ದೊಡ್ಡವರು, ನಾನೇ ದೊಡ್ಡವನ ದೇವರ ದೊಡ್ಡವನ ಅಂತ ಪ್ರಧಾನಮಂತ್ರಿ ಎದ್ದು ನಿಂತು ತುಂಬ ಗಂಭೀರ ಧ್ವನಿಯಲ್ಲಿ ಹೇಳಿದ್ರು, ಮಹಾರಾಜ ಕವಿಗಳು ಬರೆದಿದ್ದು ತುಂಬ ಸರಿಯಾಗಿದೆ, ಅದು ಸತ್ಯನೂ ಹೌದು. ತಾವು ಅಂದರೆ ಮಹಾರಾಜರು, ನೀವು ನಿಜವಾಗಿಯೂ ಭಗವಂತನಿಗಿಂತ ದೊಡ್ಡವರು, ಬಲಶಾಲಿಗಳು ಅಂತ ಹೇಳಿದ್ರು. ಎಲ್ರಿಗೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು, ಇದೇನಿದು ಪ್ರಧಾನಮಂತ್ರಿಗಳು ಬೇರೆಯವರ ಹಾದಿನೇ ಹಿಡಿದ್ರಲ್ಲ ಅಂತ ಒಂಚೂರು ಬೇಜಾರು ಆಯಿತು. ಒಬ್ಬ ತಡಿಯಕ್ಕೆ ಆಗದೆ ಕೇಳಿಯೇ ಬಿಟ್ಟ, ನಮ್ಮ ರಾಜರು ದೇವರಿಗಿಂತ ದೊಡ್ಡವರು ಅಂತ ನೀವು ಹೇಳ್ತಾ ಇದ್ರಿ, ನಿಜವಾಗ್ಲೂ ನಂಬ್ತೀರಾ, ಇದು ಸರಿನಾ, ನೀವು ಪ್ರಾಮಾಣಿಕವಾಗಿ ಹೇಳಿ ಅಂತ. ಅದಕ್ಕೆ ಪ್ರಧಾನಮಂತ್ರಿ ಕೊಟ್ಟ ಉತ್ತರ ಏನು ಅದನ್ನು ಹೇಳ್ತೀನಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

ಸಮಯ ಸರಿಯಾಗಿ 9:48 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ತಾ ಇರೋ, ನಿಮ್ಮಿಷ್ಟದ ಹಾಡುಗಳಿಗಾಗಿ ನೀವೇ ರಿಕ್ವೆಸ್ಟ್ ಮಾಡಿದಂತ ಗೀತೆಗಳನ್ನ ಕೇಳ್ತಾ ಇದ್ರಿ. ಹಾಡುಗಳು ಚೆನ್ನಾಗಿದೆ ಅಂತ ಪೂಜಾ ವರ್ಣಿಕಾ ಅವರು, ರಾಜು ರತ್ನ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಬಳ್ಳಾರಿಯಿಂದ ಮಂಜುನಾಥ್, ಷಣ್ಮುಖ ಹಳೆಬ್ಯಾತಿಯಿಂದ ಕತೆ ಬೇಗ ಹೇಳಿ ಮುಗಿಸ್ಬಿಡ್ರಿ ಕ್ಯೂರಿಯಾಸಿಟಿ ಅಂತ ಹರೀಶ್ ಮಲ್ಲೇಶ್ವರಂ ಇಂದ ಹೇಳ್ತಾ ಇದ್ದಾರೆ. ಜೊತೆಗೆ ಕಲಾ ಶ್ರೀಜನ್ ಮತ್ತೆ ನಮಸ್ತೆ ಒಂದು ಹಾಡು ಪ್ಲೀಸ್ ಅಂತ ಯಶಸ್ವಿನಿ ಗಿರಿಜಮ್ಮ ಅವರು ಕೂಡ ಸಂದೇಶನ ಕಳಿಸಿದ್ರೆ, ನಿಮಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಹಾಡುಗಳು ಬರೋದಕ್ಕೆ ಮೊದಲು ಪ್ರಧಾನ ಮಂತ್ರಿ ಹೇಳಿದ್ರು ಸಿಕ್ಕಾಪಟ್ಟೆ ಗಂಭೀರ ಧ್ವನಿಯಲ್ಲಿ. ಎಲ್ರಿಗೂ ಆಶ್ಚರ್ಯ ಆಯಿತು, ಇರೇನಿದು, ಇವರು ಅವ್ರ ದಾರಿಗೆ ಹೋಗ್ಬಿಟ್ರ, ಹೌದು ರಾಜ ನೀನೇ ದೊಡ್ಡವನು, ದೇವರಿಗಿಂತ ನೀನೇ ದೊಡ್ಡವನು ಅಂತ ಹೇಳಿದ್ರು. ಅಯ್ಯಯ್ಯೋ ಇದೇನಿದು, ನೀವು ಹೇಳ್ತಿರೋದು ಸರಿನಾ, ನಿಮ್ಮ ಮನಸ್ಸಾಕ್ಷಿಗೆ ಒಪ್ತಾ ಇದೆಯಾ ಅಂತ ಬೇರೆಯವ್ರು ಕೇಳಿದ್ದಕ್ಕೆ ಪ್ರಧಾನಮಂತ್ರಿ ಹೇಳಿದ್ರು, ಹೌದು ನಾನು ಪ್ರಾಮಾಣಿಕವಾಗಿಯೇ ಹೇಳ್ತಾ ಇದ್ದೀನಿ, ಒಂದು ವಿಷಯದಲ್ಲಿ ನಮ್ಮ ರಾಜರು ದೇವರಿಗಿಂತ ದೊಡ್ಡವರು. ನಮ್ಮ ರಾಜರಿಗೆ ಯಾರ ಮೇಲಾದರೂ ಸಿಟ್ಟು ಬಂದರೆ ಅವರನ್ನ ಗಡೀಪಾರು ಮಾಡಿಬಿಡ್ತಾರೆ, ಆದರೆ ದೇವರಿಗಿದ್ದ ಸಾಧ್ಯನಾ? ಇಡೀ ಪ್ರಪಂಚನೇ ಅವನದಾಗಿರುವಾಗ ಅವನು ಗಡೀಪಾರು ಶಿಕ್ಷೆ ಕೊಡೋಕ್ಕೆ ಎಲ್ಲಾಗತ್ತೆ, ಎಲ್ಲಿಗೆ ಕಳ್ಸೋಕ್ಕಾಗತ್ತೆ ಯಾರನ್ನಾದರೂ? ಅವನು ಗಡಿಯಿಂದ ಹೊರಗೆ ಹೋಗೋದಾದರೂ ಎಲ್ಲಿಗೆ? ನಮ್ಮ ರಾಜ್ಯರ ಸಾಮ್ರಾಜ್ಯಕ್ಕೆ ಮಿತಿ ಇರೋದ್ರಿಂದ ಅವರು ಗಡೀಪಾರು ಶಿಕ್ಷೆ ಕೊಡಬಲ್ಲರು. ಈ ವಿಷಯದಲ್ಲಿ ರಾಜನಿಗಿರೋ ಶಕ್ತಿ ದೇವರಿಗಿಲ್ಲ. ರಾಜನ ಮುಖ ಇವಾಗ ಸಿಕ್ಕಾಪಟ್ಟೆ ಸಣ್ಣದಾಯಿತು, ತನ್ನ ಮಿತಿಯ ಅರಿವು ಕೂಡ ರಾಜನಿಗಾಯಿತು. ಅಯ್ಯಯ್ಯೋ ಎಷ್ಟು ಚಿಕ್ಕವನು ನಾನು, ಎಷ್ಟೆಲ್ಲ ಅಹಂಕಾರ ಪಟ್ಬಿಟ್ಟೆ ಅಂತ ಅನ್ನಿಸ್ತು. ಮನಸ್ಸು ಒಂದು ಸ್ವಲ್ಪ ಮೃದು ಆಯಿತು. ಆತ ವಿನಯವಂತ ಕೂಡ ಆದ ರಾಜ. ಈ ಅಹಂಕಾರದಲ್ಲಿ ಮನಸ್ಸು ಸೆಟ್ಟದ ನಿಂತಾಗ ಅದನ್ನು ಕೆಳಗಿಳಿಸೋಕೆ, ಮನುಷ್ಯನನ್ನು ವಿನಯಶೀಲನನ್ನಾಗಿ ಮಾಡೋಕ್ಕೆ ಏನು ಮಾಡಬೇಕು? ಹಾಗಿದ್ರೆ ನೋವು ಮಾಡಬೇಕು ಅವರಿಗೆ, ನೋವಾಗದೇ ಇರಂಗೆ ಹಿಂಗೆ ತಿದ್ದಬಹುದು, ಆದರೂ ಗುರಿ ತಪ್ಪದಂಗೆ ಹೇಳೋದು ಹಿರಿಯರಿಗೆ ಸಿದ್ಧಿಸಬೇಕಾಗಿರುವಂತಹ ಮಾರ್ಗ. ಕಿರಿಯರು ಅದನ್ನು ಕೇಳಬೇಕಾಗಿರೋದು ಕೂಡ ಅವರ ಧರ್ಮ. ಸಮಯ 9:50, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಮನಸ್ಸು ಹೇಗೇಗೋ ಆಡಿಸಿದ್ರೆ ಹಾಗೆಲ್ಲ ಆಡ್ತಾ ಬಿಡಬಾರ್ದು ಅನ್ನೋದಕ್ಕೆ ಈ ಕತೆ ಉದಾಹರಣೆ. ಹೊಗಳು ಭಟ್ರಿಂದ ಹೊಗಳಿಸ್ಕೊಂಡು ನಾನೇ ದೊಡ್ಡವನು ಅಥವಾ ನಾನೇ ದೊಡ್ಡವಳು ಅನ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಜೀವನದಲ್ಲಿ ಸೋಲು ಖಂಡಿತ ಕಟ್ಟಿಟ್ಟ ಬುತ್ತಿ ಆಗತ್ತೆ. ಆದರೆ ನಮಗಿಂತ ದೊಡ್ಡವರು ಇದ್ದಾರೆ, ಎಷ್ಟೇ ದೊಡ್ಡವರಾದರೂ ನಮಗಿಂತ ದೊಡ್ಡವನು ದೇವರು ಅನ್ನೋನು ಇದ್ದೇ ಇದ್ದಾನೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಂದೊಂದೇ ಮೆಟ್ಲು ಆ ಯಶಸ್ಸಿನ ಮೆಟ್ಲನ್ನು ಹತ್ತಾ ಹೋಗ್ತೀವಿ. ಸಮಯ 9:50, ನೀವು ಕೇಳ್ತಾ ಇರೋದು ಆಕಾಶವಾಣಿ ಫ್ರಮ್ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸಖತ್ ಸಾಂಗ್ಸಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ ಆಗಿದೆ. ಕತೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸಖತ್ ಸಾಂಗ್ಸ್. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಫ್ರಮ್ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ ಸರಿಯಾಗಿ 10:03 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲವಾರು ಅತ್ಯುತ್ತಮ ಗೀತೆಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶಾರೀರವಾಗಿದ್ದವರು. ಜೊತೆಗೆ ಹಲವು ಚಿತ್ರಗೀತೆಗಳಲ್ಲಿ ಕಾಣಿಸಿಕೊಂಡ

ಸ್ಫುರದ್ರೂಪಿ ಗಾಯಕರು, ಹಲವಾರು ಭಾಷೆಗಳನ್ನು ಮತ್ತು ಗಜಲ್ ಗೀತೆಗಳ ಸಾಹಿತ್ಯ ಅರಿತ ಕವಿಯೂ ಆಗಿದ್ದವರು. ಭಾಗ್ಯಜ್ಯೋತಿ ಚಿತ್ರಕ್ಕೋಸ್ಕರ ಸಂಸ್ಕೃತ ಗೀತೆಯನ್ನು ಸ್ವತಃ ರಚಿಸಿ ಹಾಡಿದ್ದು ವಿಶೇಷ. ಯಾರ್ಯಾವರು? ಹೌದು, ನಮ್ಮ ಪ್ರತಿವಾದಿ ಭಯಂಕರ ಪ್ಲೇಬ್ಯಾಕ್ ಸಿಂಗರ್ ಪಿ ವಿ ಶ್ರೀನಿವಾಸ್ ಅವರು. ಕನ್ನಡದಲ್ಲಿ ಜಾತಕ ಫಲ ಚಿತ್ರದಿಂದ ಹಾಡಕ್ಕೆ ಶುರು ಮಾಡಿದವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೋಸ್ಕರ ಓಹಿಲೇಶ್ವರ ಚಿತ್ರದ ಮೂಲಕ ಹಾಡಕ್ಕೆ ಶುರು ಮಾಡಿದರು. ಗಾನಕೋಗಿಲೆ ಹಂಸಲೇಖ ಅವರ ಸಂಗೀತ ಸಾಹಿತ್ಯದ ಶ್ರೀಗಂಧ ಚಿತ್ರದವರೆಗೂ ಉಲಿತು ಇವರ ಗಾನಗಂಧರ್ವಂತೆ. ಇದಾದ್ಮೇಲೆ ವಿಶ್ರಾಂತ ಜೀವನ ನಡೆಸಿದ ಗಾನಗಂಧರ್ವರ ಹುಟ್ಟುಹಬ್ಬ ಇವತ್ತು. ಇವತ್ತು ಪಿ ವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಅವರ ಮಧುರಾತಿ ಮಧುರ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ. ಸಿನಿಚಿಟೇ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತುಕತೆಯ ಜೊತೆಗೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಯಬ್ಬ ಎಂತಹ ಅದ್ಭುತವಾದ ಹಾಡಲ್ವಾ. ಇಂತಹ ಅದ್ಭುತವಾದ ಹಾಡುಗಳನ್ನ ಕೇಳಬೇಕು ಅಂದ್ರೆ ಅದು ಬರೀ ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಮಾತ್ರ. ಕನ್ನಡದ ಹಾಡುಗಳ ಪ್ರತಿವಾದಿ ಭಯಂಕರ ಅನ್ನೋದು ಮನೆತನದ ಹೆಸರು ಅಂತ ಗಾನಗಂಧರ್ವರ ಹುಟ್ಟುಹಬ್ಬದ ವಿಶೇಷ ನೆನಪಿನಲ್ಲಿ ನೆನಪಿಸ್ಕೊಳ್ತಾ ಇದ್ದೀವಿ. ಸಾಕಷ್ಟು ನಾನು ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶಾರೀರವಾಗಿದ್ದವರು ಪಿ ವಿ ಶ್ರೀನಿವಾಸ್ ಅವರು ಅಂತ. ರಾಜ್ಕುಮಾರ್ ಅವರೇ ಹೇಳ್ತಿದ್ರಂತೆ, ನನ್ನ ಶರೀರಕ್ಕೆ ಶರೀರ ಅಂದರೆ ಅದು ಪಿ ವಿ ಶ್ರೀನಿವಾಸ್ ಅವರು ಅಂತ. ಪಿ ವಿ ಶ್ರೀನಿವಾಸ್ ಅವರಿಗೆ ಒಂದ್ಸಲ, ನೀನು ಸಿನಿಮಾದಲ್ಲಿ ಸೇರಿ ಹಿನ್ನೆಲೆ ಗಾಯಕನಾಗಿ ಯಶಸ್ಸನ್ನು ಕಂಡುಬಿಟ್ರೆ ನಾನು ಭವಿಷ್ಯ ಹೇಳೋದನ್ನೇ ನಿಲ್ಲಿಸ್ಬಿಡ್ತೀನಿ, ನಿನಗೆ ಆ ಫಲ ಇಲ್ಲ ಕಣೋ ಅಂತ ತನ್ನ ಅಂಗೈಯನ್ನು ನೋಡಿ ಹೇಳಿದ ಜ್ಯೋತಿಷಿಯೊಬ್ಬರ ಮಾತನ್ನು ಸುಳ್ಳು ಮಾಡಿ ಅದಾದಮೇಲೆ ತನ್ನ ಅಂಗೈ ನೋಡಿ ಹೇಳಿ ಆ ಜ್ಯೋತಿಷಿಗೆ ತೋರಿಸಿ ಹೇಳಿದ್ರಂತೆ, ಈಗ ನಾನು ಒಬ್ಬ ಯಶಸ್ವಿ ಹಿನ್ನೆಲೆ ಗಾಯಕ ಅಂತ ಹೇಳಿದ್ರಂತೆ. ಕಾಲೇಜು ವ್ಯಾಸಂಗದ ಸಮಯದಲ್ಲೇ ಹೆಣ್ಣು ಧ್ವನಿಯಲ್ಲಿ ಹಾಡಿ ಗೆಳೆಯರನ್ನು ರಂಜಿಸ್ತಿದ್ದ ಇವರಿಗೆ ಗೆಳೆಯರ ಪ್ರೋತ್ಸಾಹಗಳೇ ಸಿನಿಮಾ ಗಾಯಕನಾಗಬೇಕು ಅನ್ನೋ ಅದಮ್ಯ ಬಯಕೆಗೆ ಬಹುದೊಡ್ಡ ಪ್ರೇರಣೆಯಾಗಿತ್ತಂತೆ. ಜಮಿನಿ ಪಿಕ್ಚರ್ಸ್ನ ಮಿಸ್ಟರ್ ಸಂಪತ್ ಅನ್ನೋ ಹಿಂದಿ ಚಿತ್ರದ ಮೂಲಕ ಗಾಯಕನಾಗಿ ಪ್ರವೇಶಿಸಿ 3 ದಶಕಗಳ ಕಾಲ ಬಿಡುವಿಲ್ಲದ ಹಾಡುಗಾರರಾಗಿದ್ದರು. ಅತೀ ಹೆಚ್ಚನ್ನು ನಾವು ಆವಾಗಲೇ ಹೇಳ್ದಂಗೆ ಅತಿ ಹೆಚ್ಚು ಹಾಡುಗಳನ್ನು ಪಿ ಬಿ ಶ್ರೀನಿವಾಸ್ ಅವರು ಕನ್ನಡದಲ್ಲಿ ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ವಾಟ್ ಹ್ಯಾಪನ್ ವಿ ಆರ್ ನಾಟ್ ದ ರೀಸನ್ ಅನ್ನೋ ಹಿತೋಕ್ತಿ ಅವರ ವಿಸಿಟಿಂಗ್ ಕಾರ್ಡನ್ನು ಕೂಡ ಆಕರ್ಷಿಸ್ತಿತ್ತಂತೆ. ಅಂದರೆ ಅವರ ವಿಸಿಟಿಂಗ್ ಕಾರ್ಡಲ್ಲಿ ವಾಟ್ ಹ್ಯಾಪನ್ ವಿ ಆರ್ ನಾಟ್ ದ ರೀಸನ್ ಅಂತ ಬರ್ಕೊಂಡಿದ್ರಂತೆ. ಬಣ್ಣ ಬಣ್ಣದ ಪೆನ್ನುಗಳನ್ನು ಅವರ ಜೇಬಲ್ಲಿ ಇಟ್ಕೊಳ್ಳೋ ಹವ್ಯಾಸ ಪಿ ಬಿ ಎಸ್ ಅವರಿಗೆ ಇತ್ತಂತೆ. ದಕ್ಷಿಣ ಭಾರತದ ಜನಪ್ರಿಯ ಹಿನ್ನೆಲೆ ಗಾಯಕ ಪಿ ಬಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು. ನಮ್ಮ ಸಿನಿಚಿಟಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

0: ಕಣ್ಣಲ್ಲಿ ಅಲೆಯ ಉಂಗುರ ಹಾಡನ್ನ ಕೇಳ್ತಾ ಇದ್ರಿ. ಒಂದು ಅದ್ಭುತವಾದ ಗೀತೆಗಳ ಸಾಲಿನಲ್ಲಿ ನಾವು ಇದೀವಿ ಇವತ್ತು 10:21. ಇವತ್ತು ಪಿ ಬಿ ಶ್ರೀನಿವಾಸ್, ಪ್ರಿಯ ಗಾಯಕ ಪಿ ಬಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ವಿಶೇಷ. ಹುಟ್ಟಿದ್ದು 1930, ಅವರು ಅಗಲಿದ್ದು 2013 ಏಪ್ರಿಲ್ 14. ಅವರು ಹುಟ್ಟಿ ವೃದ್ಧರಾದರೂ ಅವರ ಧ್ವನಿಯಲ್ಲಿ ಕೊನೆಯವರೆಗೂ ಸೊಗಸಿನ ಸೊಗಡು, ಮೊನಚು, ತಿರುವುಗಳು ಸ್ಪಷ್ಟವಾಗಿ ಮಧುರವಾಗಿ ಇತ್ತು. ಕಳೆದ ದಶಕದಲ್ಲಿ ಗಾಯಕ ಮನು ಅವರು ನಡೆಸಿಕೊಟ್ಟು ತಮಿಳು ಚಾನೆಲ್ನಲ್ಲಿನ ಸಂದರ್ಶನದಲ್ಲಿ ಪಿ ಬಿ ಎಸ್ ಅವರ ಬದುಕಿನ ಬಗ್ಗೆ ತಿಳಿಯೋ ಸಾಕಷ್ಟು ವಿಷಯಗಳು ಲಭ್ಯವಾಗುತ್ತೆ. ಪಿ ಬಿ ಶ್ರೀನಿವಾಸ್ ಕನ್ನಡಕ್ಕೆ ಪರಿಚಯಿಸಿದವರು. ಅವರನ್ನ ಹೆಸರಾಂತ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಆಗಿದ್ದ ನಾಗೇಂದ್ರ ರಾಯರು. ಅವರು ಹಾಡಿದ ಮೊದಲನೇ ಕನ್ನಡ ಹಾಡು ಜಾತಕಫಲ ಚಿತ್ರಕ್ಕೆ 1953. ಅದಾದ್ಮೇಲೆ ಓಹಿಲೇಶ್ವರ, ಭಕ್ತ ಕನಕದಾಸ, ಹೀಗೆ ಮುಂದುವರಿತಾ ಹೋಯಿತು. ರಾಜ್ಕುಮಾರ್ ಅವರಿಗೆ ನಾವು ಹೇಳಿದಂಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕಂಠವಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು. ನನಗೆ ಅವರು ಆತ್ಮವಿದ್ದಂತೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರಂತೆ. ವಿಷ್ಣುವರ್ಧನ್ ಅವರ ನಾಗ್ರಹವು, ಬುತ್ತಯ್ಯನ ಮಗ, ಅಯ್ಯೋ ಭಾಗ್ಯಜ್ಯೋತಿ, ಕಳ್ಳಕೊಳ್ಳ, ಹೀಗೆ ಅನೇಕ ಚಿತ್ರಗಳಲ್ಲೂ ಪಿ ಬಿ ಎಸ್ ಹಾಡುಗಳು ಅಷ್ಟೇ ಸೊಗಸಾಗಿತ್ತು ಅಂತ ಅಂದ್ರೆ ನಮಗೆ ಅದನ್ನು ಕೇಳಬೇಕು ಅಂತ ಅನ್ನಿಸ್ದೇ ಇರತ್ತಾ?
1: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.

ಒಂದು ಹಾಡು ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಇದು ಪಿ ಬಿ ಶ್ರೀನಿವಾಸ್ ಅವರಿಗೆ ತುಂಬಾ ಮೆಚ್ಚುಗೆಯಾದ ಗೀತೆಯಂತೆ. ಅವರಿಗೆ ಅದೇ ಚಿತ್ರದಲ್ಲಿ ಹಾಡಿದ ಕುಲ ಕುಲ ಕುಲವೆಂದು ಹೊಡೆದಾಡದ್ರಿ ಶೃಂಗಾರಶೀಲ ತುಂಬಾ ತುಂಬಾ ಇಷ್ಟವಾದ ಹಾಡದಂತೆ. ನಗು ನಗುತ್ತಾನಲ್ಲಿ ಬಾರೆ ಬಾರೆ ಜನ್ಮ ಜನ್ಮದ ಅನುಬಂಧ ನಾವಾಡುವ ನುಡಿಯೇ ಕಣ್ಣಂಚಿನ ಈ ಮಾತಲ್ಲಿ ಇಳಿದು ಬಾ ತಾಯೇ ಇಳಿದು ಬಾ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಆಕಾಶವೇ ಬೀಳಲಿ ಮೇಲೆ ನಿಲ್ಲು ನೀ ನಿಲ್ಲು ನೀ ನೀಲವೇಣಿ ಆಹಾ ಮೈಸೂರು ಮಲ್ಲಿಗೆ ಎಂತ ಹಾಡುಗಳು. ವೇದಾಂತಿ ಹೇಳಿದನು ದೀನನ ಬಂದಿರುವೆ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯನಾಡಿದ್ದು ಒಲುಮೆಯ ಹೂವೆ ನೀ ಹೋದೆ ಎಲ್ಲಿಗೆ ಎಲ್ಲಿ ಮರೆಯಾದ ವಿಠಲ. ಹೀಗೆ ಸಾಕ್ತಾ ಹೋಗುತ್ತೆ ಅವರ ಹಾಡಿನ ಸಾಲುಗಳು. ರವಿವರ್ಮನ ಕೊಂಚದ ನಾವು ಆವಾಗಲೇ ಕೇಳಿದಂತ ಹಾಡು ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು. ತಮಿಳಿನ ಜಮಿನಿ ಗಣೇಶನ್ ಅವರಿಗೂ ಪಿ ಬಿ ಎಸ್ ಅವರೇ ಬೇಕಿತ್ತಂತೆ. ತಮಿಳಿನಲ್ಲೂ ಅವರ ಪ್ರತಿ ಹಾಡುಗಳು ಅಷ್ಟೇ ರೋಮಾಂಚನದ ಅನುಭವ ಕೊಡ್ತಿತ್ತಂತೆ. ಸ್ವತಃ ಪಿ ಬಿ ಎಸ್ ತೆಲುಗಿನವರಾದರೂ ತೆಲುಗಿನಲ್ಲಿ ಘಂಟಸಾಲ ಮತ್ತು ಎಸ್ ಪಿ ಬಿ ಅವರ ಹಾಡುಗಳೇ ಕಿವಿಗೆ ಬಿದ್ದಿದ್ದು ಹೆಚ್ಚು. ಅವರ ಮುಕುಂದಮಾಲಾ ಶಾರದಾ ಸ್ತೋತ್ರ ಹೀಗೆ ಅನೇಕ ಸಂಸ್ಕೃತ ಶ್ಲೋಕಗಳನ್ನು ಕೇಳುವಾಗ ಆಗುವ ಆನಂದ ಅವರ್ಣನೀಯ. ಭಕ್ತಿಗೀತೆಗಳಲ್ಲಿ ಎದ್ದೇಳು ಮಂಜುನಾಥ ಹಾಡು ಪ್ರಕೃತಿಯನ್ನು ಭಕ್ತರನ್ನು ದೇವರನ್ನು ಒಮ್ಮೆಲೆ ಮುದದಿಂದ ಸುಪ್ರಭಾತವನ್ನ ಕೊಡುತ್ತೆ. ಅವರ ಭಾದ್ರಪದ ಶುಕ್ಲದ ಚೌತಿಯಂದು ಶರಣು ಶರಣಯ್ಯ ಶರಣು ಬೆನಕ ಈ ಹಾಡುಗಳು ಪ್ರತಿ ಗಣಪತಿ ಹಬ್ಬಕ್ಕೂ, ಮನೆ ತಾನೇ ಗಣಪತಿ ಹಬ್ಬನ ಮುಗಿಸಿದೀವಿ, ಪ್ರತಿ ಗಣಪತಿ ಹಬ್ಬಕ್ಕೂ ಈ ಹಾಡುಗಳಿಲ್ಲದೆ ಆ ಹಬ್ಬ ಒಂಥರ ಇನ್ಕಂಪ್ಲೀಟ್ ಅಂತ ಅನ್ನಿಸ್ಬಿಡುತ್ತೆ. ಅಂತ ಹಾಡುಗಳನ್ನ ಕೊಟ್ಟು ನಮ್ಮ ಸದಾ ದನಿಯ ಮೂಲಕ ನಮ್ಮ ಜೊತೆಯಾಗಿರೋರು ಪಿ ಬಿ ಶ್ರೀನಿವಾಸ್ ಅವರು. ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಿದ್ವಿ. ಒಂದಷ್ಟು ಮಾತುಕತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಾಕಷ್ಟು ಜನರ ಸಂದೇಶ ತಲುಪಿದೆ, ಖಂಡಿತ ಸಂದೇಶಗಳನ್ನು ಓದ್ತೀನಿ. ಇದು ಕನ್ನಡ ಕಾಮನ ಬಿಲ್ಲು.

ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳು. 10:37 ಪಿ ಬಿ ಶ್ರೀನಿವಾಸ್ ಅವರು ಹಿನ್ನೆಲೆ ಗಾಯಕರ ಅಷ್ಟೇ ಅಲ್ಲದೆ ಸಾಕಷ್ಟು ಹಾಡುಗಳನ್ನ ಸುಮಾರು 8 ಭಾಷೆಗಳಲ್ಲಿ ಬರ್ತಿದ್ರಂತೆ. ಅವರ ಬಗೆಗಿನ ವಿಷಯಗಳು ಅಷ್ಟೇ, ಒಂದಕ್ಕೊಂದು ವಿಶಿಷ್ಟವಾದ, ನಮಗೆ ಗೊತ್ತೇ ಇಲ್ಲ ಅನ್ನುವಂತಹ ಅನೇಕ ವಿಷಯಗಳು ಇದಾವೆ. ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಮೊದಲನೇ ಬಾರಿಗೆ ಚಂದ್ರಯಾನ ಮಾಡಿ ಸಾಧಿಸಿದ ಯಶಸ್ಸನ್ನು ಕುರಿತು ಪಿ ಬಿ ಶ್ರೀನಿವಾಸ್ ಅವರು ಬರೆದ ಒಂದು ಇಂಗ್ಲಿಷ್ ಹಾಡನ್ನ ಅವತ್ತಿನ ಅಮೆರಿಕದ ಅಧ್ಯಕ್ಷರೇ ಪ್ರಶಂಸಿಸಿದ್ರಂತೆ. ಅವರು ಅಮೆರಿಕದಲ್ಲಿದ್ದ ಸಮಯದಲ್ಲಿ ಒಂದು ಸಂದರ್ಭದಲ್ಲಿ ಈ ಹಾಡನ್ನು ಕೇಳಿದ್ದ ಪ್ರಸಿದ್ಧ ವಿಶ್ವವಿದ್ಯಾಲಯದ ಮುಖ್ಯಸ್ಥರೊಬ್ಬರು ಇವರನ್ನ ಡಾಕ್ಟರೇಟ್ ಪದವಿಗೆ ಶಿಫಾರಸು ಮಾಡಿದ್ರು. ಹೀಗಾಗಿ ಪಿ ಬಿ ಎಸ್ ಅವರಿಗೆ ಸಿಕ್ಕಿದ ಮೊದಲನೇ ಡಾಕ್ಟರೇಟ್ ಗೌರವ ಅಮೆರಿಕದ ವಿಶ್ವವಿದ್ಯಾಲಯದ್ದು. ಅವರು ಹಲವಾರು ಗಜಲ್ಗಳನ್ನ ಕನ್ನಡದಲ್ಲಿ ಬರೆದಿದ್ದಾರಂತೆ. ಭಾಗ್ಯಜ್ಯೋತಿ ಚಿತ್ರಕ್ಕೆ ಪಿ ಬಿ ಶ್ರೀನಿವಾಸ್ ಅವರು ವಾಣಿ ಜಯರಾಮ್ ಅವರ ಜೊತೆಯಲ್ಲಿ ಹಾಡಿರೋ ದಿವ್ಯ ಗಗನ ವನವಾಸಿನಿ ಅನ್ನೋ ಸಂಸ್ಕೃತ ಗೀತೆ ಪಿ ಬಿ ಎಸ್ ಅವರ ಸ್ವಂತ ರಚನೆ. ನವನೀತ ಸುಮಸುಧಾ ಅನ್ನೋ ರಾಗ ಅವರ ಸ್ವಯಂ ಸೃಷ್ಟಿ. ಶ್ರೀನಿವಾಸ ಗಾಯತ್ರಿ ವ್ರತ, ಗಾಯಕುಡಿ ಗೇಯಲು, ಪ್ರಣವಂ ಎನ್ನುವ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು. ಪಿ ಬಿ ಶ್ರೀನಿವಾಸ್ ಅವರು ತೂಗುದೀಪ ಮತ್ತು ಅರಿಶಿನ ಕುಂಕುಮ ಚಿತ್ರಗಳಲ್ಲೂ ಸ್ವತಃ ತಾವೇ ಹಾಡಿದ ಗೀತೆಗೆ ಅಭಿನಯಿಸಿದ್ರು ಅಂತ ಹೆಚ್ ಬಿ ಜಯರಾಮ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಆಡಿಸಿ ನೋಡು, ಬೀಳಿಸಿ ನೋಡು, ಈ ಹಾಡು ತುಂಬ ಇಷ್ಟ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶನ ಕಳಿಸಿದರೆ. ಮಂಜುನಾಥ್ ಕೆ ಸಿ ದಯವಿಟ್ಟು ಸಣ್ಣ ಸಂದೇಶನ ಕಳಿಸುವಂತ ಪ್ರಯತ್ನ ಮಾಡಿ.

ಒಂದು ವಿಶಿಷ್ಟವಾದ ಗೀತೆಗಳನ್ನು ಕೇಳ್ತೀರಿ ಅಂತ ಗುರುರಾಜ್ ಅವರು ಸಂದೇಶನ ಕಳಿಸಿದ್ರೆ, ದಿಲೀಪ್ ಕಲ್ಯಾಣ್ಕರ್ ಅವರ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ರೆ, ಕಂಠದಲ್ಲಿ ಜೇನು ಹೊತ್ತು ತಂದ ಗಾಯಕ, ಕನ್ನಡದ ಮನಸ್ಸುಗಳ ಗೆದ್ದ ನಾಯಕ, ಪೇಟ ತೊಟ್ಟ ಆ ನಗುವೇ ಚಂದ, ನಿಮ್ಮ ಹಾಡೇ ನಮಗೆ ಶ್ರೀಗಂಧ, ರವಿವರ್ಮನ ಕಲೆಯಂತೆ ನಿಮ್ಮ ಹಾಡಿನ ಕಲೆ, ನೂರು ಕಿವಿಗಳಿದ್ರೂ ನೀವು ಹಾಡಿರುವ ಹಾಡನ್ನೇ ಆಲಿಸುತ್ತೆ, ನೀರಲ್ಲಿ ಅಲೆಯ ಉಂಗುರ ನಮ್ಮ ಕನ್ನಡ ಕಾಮನವಿಲಿನಲ್ಲಿ ನಿಮ್ಮ ಹುಟ್ಟಿದ ಹಬ್ಬದ ಸಂಭ್ರಮ, ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಲತಾ ದಿನೇಶ್ ಗಂಗಣ್ಣನಹಳ್ಳಿಯಿಂದ ಅವರ ಕವಿತೆಯ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಬಡಾವಣೆಯಿಂದ ಸುಮಿತ್ರಾ ಕೆಂಪರಾಜು ಅವರು ಸಂದೇಶ ಕಳಿಸಿದರೆ, ತುಂಬಾ ಇಷ್ಟ ಆಯಿತು ಹಾಡುಗಳು, ಧನ್ಯವಾದಗಳು ಅಂತ ಯಾರಿವರು ಸಂದೇಶನ ಕಳಿಸಿದವರು, ನಂದಿನಿ ಕುಮಾರ್ ಹೊಂಗನೂರು ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿದರೆ, ಪಿ ಬಿ ಶ್ರೀನಿವಾಸ್ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಕೊಟ್ಟಾಗ ಅವರಿಗೆ ತೊಡಿಸಿದ ಶಾಲು ಮತ್ತು ಮೈಸೂರು ಪೇಟ ಅವರ ಕೊನೆಯ ಉಸಿರಿನವರೆಗೆ ಅವರ ಜೊತೆಗೆ ಇದ್ದಿದ್ದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಮೋಹನ್ ನಳಿನ ಅರ್ಶಿನ ಕುಂಟೆಯಿಂದ ಸಂದೇಶನ ಕಳಿಸಿದರೆ, ಡಾಕ್ಟರ್ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ, ಅವರ ಕಂಠಸಿರಿಯಿಂದ ಬಂದ ಹಾಡುಗಳ ಪೈಕಿ ನನ್ನ ಮೆಚ್ಚಿನ ಗೀತೆ ಎಷ್ಟೊಂದಿದ್ದಾವೆ ಅಂತ ಕೂಡ ಹೇಳಿದ್ದಾರೆ. ಸಿನಿಚಿಟೆಕ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದ್ರೆ, ಅವರ ಬಗ್ಗೆಗಿನ ಮಾಹಿತಿ ಹಾಡುಗಳು ಖುಷಿ ನೀಡ್ತಾ ಇದೆ, ಧನ್ಯವಾದಗಳು ಅಂತ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಇಂದ. ಸಿನಿ ಚಿಟ್ಟೆ ಚೆನ್ನಾಗಿದೆ ಅಂತ ಹರೀಶ್ ಮಲ್ಲೇಶ್ವರಂ ಇಂದ ಸಂದೇಶನ ಕಳಿಸಿದರೆ, ಅಚ್ಚುಮೆಚ್ಚಿನ ಹಿನ್ನೆಲೆ ಗಾಯಕ ಪಿ ಬಿ ಎಸ್ ಗೆಜ್ ಅವರಿಗೆ ಜನ್ಮದಿನದ ಶುಭಾಶಯಗಳು, ಮರೆಯಲಾಗದಂತ ಹಾಡುಗಳನ್ನು ಕೇಳಿಸ್ತಿದ್ದೀರಾ ಅಂತ ಸುಧಾ ಬೂದಿಹಾಳಿಂದ ಸಂದೇಶನ ಕಳಿಸಿದ್ದಾರೆ. ಅವರ ನಿಮ್ಮೆಲ್ಲರ ಇಷ್ಟದ ಈ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ನನ್ನ ಇಷ್ಟದ ಹಾಡುಗಳು ಕೂಡ ಹೌದು. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಎಂತಹ ಅದ್ಭುತ ಸಾಲಲ್ವಾ ಕನ್ನಡ ಜನರ ಔದಾರ್ಯದಂತೆ. ಸಮಯ 10:48. ಹೌದು, ನಾವು ಔದಾರ್ಯದ ಗಣಿಗಳು ಅಂತ ಕನ್ನಡಿಗರನ್ನ ಯಾವಾಗ್ಲೂ ಕರೀತಾರೆ. ಸಮಯ ಮೀರ್ತಾ ಇದೆ, ಇನ್ನೇನು ಕೆಲವು ಹಾಡುಗಳನ್ನ ಕೇಳೋದು ಮಾತ್ರ ಸಾಧ್ಯ ಆಗತ್ತೆ. ನಮ್ಮ ಅಚ್ಚುಮೆಚ್ಚಿನ ಹಿನ್ನೆಲೆ ಗಾಯಕ PBS ಅವರಿಗೆ ಜನ್ಮದಿನದ ಶುಭಾಶಯಗಳು. ಮರೆಯಲಾಗದಂತ ಗೀತೆಗಳನ್ನ ಕೇಳಿಸ್ತಿದ್ರಿ ಅಂತ ಸುಧಾ ಬೂದಿಹಾಳಿಂದ ರಮ್ಯಾ ರಮೇಶ್ ಸಂದೇಶನ ಕಳಿಸಿದ್ರೆ, ಅದ್ಭುತ ಗಾಯಕ, ಅವರಿಗೆ ಸಾಕಷ್ಟು ಭಾಷೆಗಳು ಬರ್ತಿತ್ತು ಅನ್ನೋದನ್ನ ಕೇಳಿ ತುಂಬಾ ಆಶ್ಚರ್ಯ ಆಯ್ತು. ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅನೇಕ ಬೇರೆ ಬೇರೆ ಭಾಷೆಗಳ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅಂತ ಕೇಳಿ ಖುಷಿ ಆಯ್ತು ಅಂತ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಸಂದೇಶನ ಕಳಿಸಿ ಹೇಳ್ತಿದ್ರೆ, ಅವ್ರ ಜೊತೆಗೆ PBS ಅವರ ಬಗೆಗಿನ ಮಾಹಿತಿ ಖುಷಿ ಕೊಡ್ತಿದೆ. ಮಧುಚೈತ್ರ ಧನ್ಯವಾದಗಳು ಅಂತ ಯಶಸ್ವಿನಿ ಗಿರಿಜಮ್ಮ ಸಂದೇಶನ ಕಳಿಸಿದ್ರೆ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರ

ಬೆಂಗಳೂರಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ PBS ಅವರಿಗೆ ತುಂಬಾ ಇಷ್ಟವಾದ ಹಾಡನ್ನ ಕೂಡ ಹೇಳಿದ್ರಿ, ಅವರಿಗೂ ಕೂಡ ಧನ್ಯವಾದಗಳು ಅಂತ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ದೇವರ ಆಟ ಚಿತ್ರದಲ್ಲಿ ಶಂಕರ್ ನಾರಾಯಣ್ ಅವರಿಗೂ ಹಾಡಿದ್ದಾರೆ ಅಂತ ನೆನಪಿಸ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಮಯ 10:49 ಇದೆ. ಇವತ್ತು ನಾವು ಮಾತಾಡ್ತಾ ಇರೋದು ಹೌದು PV ಶ್ರೀನಿವಾಸ್ ಅವರ ಬಗ್ಗೆ. ಹಿನ್ನೆಲೆ ಗಾಯನದಲ್ಲಿ ಮಧುರ ಧ್ವನಿಯ ಜೊತೆಗೆ ಪಾತ್ರದ ಭಾವನೆಯನ್ನು ಸ್ಪಷ್ಟವಾಗಿ ಸೇರಿಸಿ ಹಾಡ್ತಾ ಇದ್ದಂತಹ ಮೇರು ಕಲಾವಿದ ಅಂದರೆ ಅದು PV ಶ್ರೀನಿವಾಸ್ ಅವರು. PV ಶ್ರೀನಿವಾಸ್ ಅವರ ಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಜೊತೆಯಲ್ಲಿ ಒಂದಿಷ್ಟು ಮಾತುಕತೆ ನಿಮ್ಮ ಜೊತೆಯಾಗಿರೋದು ನಾನು ಮಾಧುಜಾ ಇತ್ರ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.

ಬಿಬಿ ಶ್ರೀನಿವಾಸ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ. ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅನ್ನೋದು ಅವರ ಹೆಸರು. ಪ್ರತಿವಾದಿ ಭಯಂಕರ ಅನ್ನೋದು ಇವರ ಮನೆತನಕ್ಕೆ ಇದ್ದ ಹೆಸರಂತೆ. ಇವರ ವಂಶಸ್ಥರು ವಾದ ಮಾಡೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರಸಿದ್ಧರಂತೆ. ಪಿಬಿಎಸ್ ಅವರ ವಾದ ವಿವಾದಗಳಿಗೆ ಅವರು ಎಲ್ಲೂ ಸಿಕ್ಕದೇ ಇರೋದನ್ನ ಅಥವಾ ಸಿಕ್ಕಿರೋದನ್ನ ನಾವು ಎಲ್ಲೂ ಓದಿಲ್ಲ ಅಂತಹ ಸಜ್ಜನ ಗಾಯಕರು, ಕಲಾವಿದರು. ಅವರ ಸರಳ ಸವಿದನೀಯ ಸೊಗಡಿನಲ್ಲಿ ಎಲ್ಲಾ ವಾದಗಳು ಭಯಗಳು ನೆಲೆಯಿಲ್ಲದೆ ಕಳಚಿ ಹೋಗುತ್ತೇನೋ ಅಂತ ಅನ್ಸುತ್ತೆ. ಸಾಕಷ್ಟು ಸಂದೇಶಗಳು ನಮ್ಗೆ ಈಗಾಗಲೇ ಹರಿದು ಬಂದಿದೆ. ರಾಜು ರತ್ನ ಪೂಜಾ ವರ್ಣಿಕಾ ಅವರು ಸಂದೇಶನ ಕಳಿಸಿದರೆ, ಅದ್ಭುತವಾದ ಹಾಡುಗಳು, ಖುಷಿಯಾಯಿತು ಅಂತ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಪಿಬಿಎಸ್ ಅವರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಹಾಡುಗಳಂತೂ ಎದ್ದೋಗಕ್ಕೆ ಮನ್ಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಬೆಂಗಳೂರಿಂದ. ಸೊ ಹಾಡುಗಳನ್ನ ಕೇಳಿ ಖುಷಿಯಾಯ್ತು ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಬದುಕಿದೇನೋ ಭವಹರಿಯ ಇದು ಈ ಹಾಡು ರಾಜ್ಕುಮಾರ್ ಅವರಿಗೂ ತುಂಬಾ ಇಷ್ಟ ಅಂತೆ ಅಂತ ನಂದಿನಿ ಕುಮಾರ್ ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ, ಪಿಬಿಎಸ್ ಜಾನಕಮ್ಮ, ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ಸಂಗೀತ ಲೋಕ ಇರೋವರೆಗೂ ಅಜರಾಮರವಾಗಿ ಇರ್ತಾರೆ ಅಂತ ಸತೀಶ್ ಗೌಡರು ಸಂದೇಶನ ಕಳಿಸಿದರೆ. ಗುಡ್ ಮಾರ್ನಿಂಗ್ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ. ನಮ್ಮ ಮೆಚ್ಚಿನ ನಿಲಯದ ಕಾರ್ಯಕ್ರಮ, ಹಾಡುಗಳು ಖುಷಿ ಕೊಡ್ತು, ಧನ್ಯವಾದ ಅಂತ ಹೇಳಿದ್ದಾರೆ. ಜೊತೆಗೆ ಹೃದಯಗಳು ಗೀತೆಗಳು ಹೃದಯವನ್ನ ಮುಟ್ಟದ್ವು ಅಂತ ಹರೀಶ್ ಮಲ್ಲೇಶ್ವರಮಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಿನ್ನೆ ಅಂತಾರಾಷ್ಟ್ರೀಯ ಕೃತಜ್ಞತಾ ದಿನ ಅಂತೆ. ಇವತ್ತು ತಾವು ಪ್ರಸಾರ ಮಾಡ್ತಾರೋ ಪಿಬಿಎಸ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮದ ಮಾಹಿತಿ, ಹಾಡು ಎಲ್ಲಕ್ಕೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು ಅಂತ ಹೇಳ್ತಿದ್ರೆ, ನನಗೂ ಕೂಡ ಈ ಭಾಗ್ಯ ಸಿಕ್ಕಿದ್ದು. ನಾನು ಕೂಡ ಕೃತಜ್ಞತೆಯನ್ನು ಹೇಳಬೇಕಾಗಿರುವಂತಹ ಸಮಯ. ಮೋಹನ್ ನಳಿನ ಅರ್ಶಿನಕುಂಟೆಯಿಂದ ಸಂದೇಶನ ಕಳಿಸಿದರೆ, ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ. ಅಶೋಕ್ ಚಿಂಚೋಳಿ ವಿಜಯಪುರದಿಂದ ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನೇನು ಕೊನೆಯ ಹಾಡನ್ನು ಕೇಳುವಂತಹ ಸಮಯ, ನಾನು ಹೊರಡುವಂತಹ ಸಮಯ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಪಿ ಬಿ ಶ್ರೀನಿವಾಸ್ ಕನ್ನಡದ ಒಂದು ಧನಿ ಅಂತಲೇ ಹೇಳಬಹುದು. ಅವರು ಯಾವುದೇ ಭಾಷೆಯವರಾಗಿದ್ರು ಕೂಡ ಕನ್ನಡದ ಧನಿ ಅಂತಲೇ ಹೇಳಬಹುದು. ಆ ಕನ್ನಡದ ಧನಿಯಲ್ಲಿ ಈ ಹಾಡನ್ನು ಕೇಳದೇ ಇದ್ರೆ ಈ ಕಾರ್ಯಕ್ರಮ ಒಂಥರ ಅಪೂರ್ಣ ಅಂತ ಅನ್ಸುತ್ತೆ. ಈ ಹಾಡಿನ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾರಿ ಸದಾಕಾಲ ಕನ್ನಡ ಕಾಮನಬಿಲ್ಲು 101.3.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಕಿ ಪಸಂದ್ ಶುರುವಾಗುವಂತಹ ಸಮಯ ಪ್ರತಿದಿನ, ಅದರಲ್ಲೂ ಸೋಮವಾರದಿಂದ ಶನಿವಾರ ತನಕ 11-12 ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳಿಗೆ ನೀವು ರಿಕ್ವೆಸ್ಟ್ ಕಳಿಸ್ತೀರಿ. ಮತ್ತೆ ಪ್ರತಿ ಗೀತೆಯನ್ನು ಕೂಡ ಅಷ್ಟೇ ಕಾಳಜಿಯಿಂದ, ಪ್ರೀತಿಯಿಂದ, ಸಂಭ್ರಮದಿಂದ ನಾವು ಕೇಳಿಸ್ತೀವಿ. ಹಾಗಿದ್ರೆ ತಡ ಯಾಕೆ, ಬೇಗ ಬೇಗ ಸಂದೇಶ ಕಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ನಿಮ್ಮಿಷ್ಟದ ಚಂದದ ಗೀತೆಗಳನ್ನಷ್ಟನ್ನೇ ನಾವು ಕೇಳಿಸ್ತೀವಿ. ಹಳೆಯ ಮಧುರ ಹಿಂದಿ ಗೀತೆಗಳು ನಿಮ್ಮ ನೆನಪಿನ ಖಜಾನೆಯಲ್ಲಿ ಭದ್ರವಾಗಿ ಇರುತ್ತೆ ಗೊತ್ತು, ಒಂದೊಂದಾಗಿ ನಮ್ಮ ಕಡೆಗೆ ತೂರಿಬಿಡಿ ಸಂದೇಶದ ಮೂಲಕ. ಅಂದ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕೆ ಪಸಂದಲ್ಲಿ ಚಂದಾತಿ ಚಂದ ಗೀತೆಗಳನ್ನ ಕೇಳಿಸುವಂತಹ ಸಮಯ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಈಗಾಗಲೇ ಸಂದೇಶದ ಸುರಿಮಳಿಯೇ ನಮ್ಮ ಕಡೆಗೆ ಬಂದಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಸಪ್ರೇಮ್ ನಮಸ್ಕಾರ್ ಅಂತ ಹೇಳ್ತಾ ಹೀರಾಮಣಿ ವರ್ಮಾ ಹಾಗೆ ಪಾರಸ್ಮಣಿ ವರ್ಮಾ ಅವರು ಸಂದೇಶ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ಹಾಗೇನೆ ನನಗೂ ಕೂಡ ಒಂದು ಹಾಡು ಬೇಕು ಅಂತ ವಿಲಿಯಂ ಅವರು ಪುತ್ತೂರಿನಿಂದ, ಮತ್ತು ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆಯೇ ನಮಸ್ಕಾರ್ ನನಗೂ ಕೂಡ ಒಂದು ಗೀತೆ ಬೇಕು ಅಂತ ದಿವಾಕರ್ ಶೆಣೈ ಮೂಡುಬಿದ್ರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ ಸಂದೇಶ ಕಳಿಸಿದ್ರೆ, ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೂ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ದೊಂದು ಗೀತೆಯನ್ನು ಕೇಳಿಸ್ಬಿಡಿ ಅಂತ ಹೇಳ್ತಾ ಗೋವಿಂದ ಮೆನನ್, ಲಕ್ಷ್ಮೀ ಮೆನನ್ ಮತ್ತು ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ಕೋಲಾರದಿಂದ ಈ ಸಂದೇಶ ಬಂದಿದೆ ನಮಗೆ. ಹಾಗೆ ಸುಭಾನ್ ಕೋರಿ ಹೇಳಿದಲ್ಲ, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ನಿಂದ ಕಳಿಸಿದ್ದಾರೆ. ಹಾಗೆ ಮೂರ್ನಾಲ್ಕು ಸಲ ಕೋರಿದ್ರೆ ಕಷ್ಟಪಟ್ಟು ಒಂದೇ ಒಂದು ಸಲ ಕಳಿಸ್ತೀರಾ ಅಂತ ಸಚ್ಚಿದಾನಂದ ಸಂಜಯನಗರದಿಂದ ಸಂದೇಶ ಕಳಿಸಿದ್ದಾರೆ. ನೋಡಿ, ಪ್ರತಿದಿನವೂ ಕೂಡ ನಮಗೆ ಆಪ್ಕಿ ಪಸಂದ್ಗೆ ಕಡೆ ಪಕ್ಷ 60-70 ಸಂದೇಶಗಳು ಬರುತ್ತೆ. 60-70 ಸಂದೇಶ ಅಂದರೆ 60-70 ಹಾಡುಗಳಿಗೆ ರಿಕ್ವೆಸ್ಟ್ ಬರುತ್ತೆ. ಆದರೆ ಒಂದು ಗಂಟೆಯ ಅವಧಿಯಲ್ಲಿ ನಮಗೆ ಕೇಳಿಸೋಕೆ ಸಾಧ್ಯ ಇರೋದು 10-12 ಗೀತೆಗಳು. ಅದು ಕೂಡ 3-4 ನಿಮಿಷ ಅಥವಾ 4-5 ನಿಮಿಷ ಗೀತೆಗಳಿದ್ರೆ ಮಾತ್ರ ಅಷ್ಟನ್ನು ಕೇಳಿಸೋಕೆ ಸಾಧ್ಯ. ಅಕಸ್ಮಾತ್ ಹಾಡುಗಳೇನಾದರೂ ಉದ್ದವಾಗಿದ್ರೆ, ದೊಡ್ಡದಾಗಿದ್ರೆ, ಇನ್ನು ಕಡಿಮೆ ಗೀತೆಗಳನ್ನಷ್ಟೇ ಕೇಳಿಸೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಎಷ್ಟೋ ಸಲ ಕೆಲವೊಂದು ಹಾಡುಗಳಿಗೆ ರಿಕ್ವೆಸ್ಟ್ ರಿಪೀಟ್ ಆಗ್ತಾ ಇರುತ್ತೆ, ಇನ್ನು ಕೆಲವು ಸಲ ಹೊಸ ಗೀತೆಗಳಿಗೆ ರಿಕ್ವೆಸ್ಟ್ ಕಳಿಸುತ್ತಾರೆ. ಅದನ್ನೆಲ್ಲ ಕೂಡ ನಾವು ಫಿಲ್ಟರ್ ಮಾಡ್ತಾ ಕಡೆ ಪಕ್ಷ 30-40 ಹಳೆಯ ಅದ್ಭುತ ಅನಿಸುವಂತಹ ಗೀತೆಗಳಿಗೆ ರಿಕ್ವೆಸ್ಟ್ ಇರುತ್ತೆ. ಆದರೆ ಅಷ್ಟು ಕಾಲಾವಕಾಶ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ಕೇಳಿಸಿದಂತಹ ಗೀತೆಗಳನ್ನೇ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಚಂದದ ಗೀತೆಗಳ ರಿಕ್ವೆಸ್ಟ್ ಅಂತೂ ಬಂದಿದೆ. ಮತ್ತು ಯಾವುದೆಲ್ಲ ಗೀತೆಗಳು ಇವತ್ತು ಲೈನಪ್ ಆಗಿದೆ ಕೇಳಿಸ್ಕೊಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತು ಮಧುರವಾದ ಹಾಡು.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು ಅಂತ ಹೇಳಿದ್ದೆ. ಮತ್ತಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಮಂಜುಳಾ ಅವರು ಹಾಗೇನೆ ನಮಗಾಗಿ ಒಂದು ಗೀತೆ ಕೇಳಿಸಿ ಅಂತ. ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ. ಆಪ್ಕೆ ಪಸಂದ್ನಲ್ಲಿ ಹಿಂದಿ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೂ ಕೂಡ ಗೀತೆ ಬೇಕು ಅಂತ ಗೋವಿಂದ ಮೆನನ್, ಲಕ್ಷ್ಮೀ ಮೆನನ್, ಸುರಭಿ ಮುಂತಾದವರು ಸಂದೇಶ ಕಳಿಸಿದ್ದಾರೆ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ, ಹಾಗೇನೆ ಮೇರಿ ಜೋನ್ಸ್ ಕೊಡ್ತಿಗೇಟ್ನಿಂದ, ಮುಕುಂದ ರೂಪ ಮತ್ತು ರಮೇಶ್ ಮಠ ಕೋರಮಂಗಲದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಜು ಶ್ರುತಿ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನದಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಗೀತೆಗಳನ್ನು ಕೂಡ ಕೇಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ದುರ್ಗಾ ಕೋಟೆ ಅವರ ಕುರಿತಾಗಿ ಹೇಳಬೇಕಾದ್ರೆ ಮತ್ತೊಂದು ಮಾಹಿತಿಯನ್ನು ಕೂಡ ಸೇರಿಸಬೇಕಾಗಿತ್ತು. ಇವರ ಜೀವಮಾನದ ಸಾಧನೆಯನ್ನು ಪರಿಗಣಿಸಿ ಚಿತ್ರರಂಗಕ್ಕೆ ಇವರು ಕೊಟ್ಟಿರುವಂತಹ ಕೊಡುಗೆಯನ್ನು ನೋಡಿ ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಮತ್ತು ಇವರು ಮಾಡಿದಂತಹ ಸಿನಿಮಾಗಳು 1930ರ ದಶಕದಲ್ಲಿ ಬಹಳಷ್ಟು ಇದ್ದರೂ ಕೂಡ 1960ರ ದಶಕದ ನಂತರದ ಚಿತ್ರಗಳು ನಮಗೆ ಸುಲಭವಾಗಿ ಕೈಗೆ ಸಿಗತ್ತೆ. ಆ ಚಿತ್ರಗಳನ್ನ ಹೆಸರಿಸಬೇಕು ಅಂತಂದರೆ ಮೊಘಲಿ ಅಸಮ್ ಇರಬಹುದು, ಅಥವಾ 1941ರದೇ ಹೇಳಬೇಕು ಅಂದರೆ ಚರಣೋಂಕಿ ದಾಸಿ, ಮಿರ್ಜಾ ಗಾಲಿಬ್, ಹಾಗೆ 1973ರಲ್ಲಿ ತೆರೆಕಂಡಂತಹ ಬಾಬಿ ಚಿತ್ರ, ಮತ್ತು 1974ರಲ್ಲಿ ತೆರೆಕಂಡಂತಹ ಬಿಡಾಯ್ ಚಿತ್ರ. ಈ ಚಿತ್ರಗಳಲ್ಲಿ ಇವರು ಅತ್ಯುತ್ತಮ ಅಭಿನಯವನ್ನು ನೀಡಿದ್ರು. ಮಾತ್ರವಲ್ಲ ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅವರಿಗೆ ಬಿಡಾಯ್ ಚಿತ್ರದಲ್ಲಿ ಕೊಟ್ಟಂತಹ ನಟನೆಗಾಗಿ. ಉತ್ತಮ ಪೋಷಕ ನಟಿ ಅನ್ನುವಂತಹ ಪ್ರಶಸ್ತಿಯನ್ನು ಅವರು ತಮ್ಮದಾಗಿಸಿಕೊಂಡಿದ್ರು. ಅಂದರೆ ಇಂಡಸ್ಟ್ರಿಗೆ ಯಾವ ಹೆಣ್ಮಕ್ಳು ಕೂಡ ಬರದೆ ಹೆಣ್ಣು ಪಾತ್ರಗಳನ್ನ ಗಂಡಸರೇ ಮಾಡಬೇಕಾದಂತಹ ಸಂದರ್ಭ ಇದ್ದಾಗ ಇವರು ಬಂದು ತೋರಿದಂತಹ ಧೈರ್ಯ ಮತ್ತು ತೋರಿದಂತಹ ಪ್ರತಿಭೆ, ಪರಿಶ್ರಮ ಇವೆಲ್ಲಕ್ಕೂ ಕೂಡ ಸಂದಂತಹ ಗೌರವ ಅಂತ ನಾವು ಹೇಳಬಹುದು. ಇದೀಗ ಎನ್ ಆರ್ ಪ್ರಸಾದ್ ಅವರು ತುಂಬ ದೊಡ್ಡದಾದಂತಹ ಟ್ರಿವಿಯಾನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಸಿಸರ್ ಹ್ಯಾಂಡ್ಸ್ ಅನ್ನುವಂತಹ ಒಂದು ಕ್ಯಾಪ್ಷನ್ನೊಟ್ಟಿಗೆ ಈ ಒಂದು ಮಾತನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಎಡಿಟಿಂಗ್ ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೆ ಸಂಕಲನಕಾರರ ಕೆಲಸ ಬಹಳ ಮಹತ್ವದ್ದು. ತುಂಬ ಒಳ್ಳೆಯ ಸಂಕಲನಕಾರ ಮಾತ್ರವೇ ಒಳ್ಳೆಯ ನಿರ್ದೇಶಕ ಆಗ್ತಾನೆ ಅಂತ ಡೈರೆಕ್ಟರ್ ಹೃಷಿಕೇಶ ಮುಖರ್ಜಿ ಅವರು ಸದಾಕಾಲ ಹೇಳ್ತಾ ಇದ್ರಂತೆ. ಮತ್ತೆ ಇದನ್ನು ಪ್ರೂವ್ ಮಾಡಿದ್ದಾರೆ ಕೂಡ ಎಷ್ಟೋ ಕಡೆ. ಇವಾಗ ವಿಜಯಾನಂದ್ ಅವರು ಕೂಡ ತುಂಬ ಒಳ್ಳೆಯ ಎಡಿಟರ್ ಆಗಿದ್ರು. ಇವತ್ತು ಅವರು ಕೊಡ್ತಾ ಇರುವಂತಹ ಟ್ರಿವಿಯಾ ವಮನ್ ಭೋಸ್ಲೆ ಹಾಗೆ ಗುರುದತ್ ಅವರ ಕುರಿತಾಗಿ. ಇವರಿಬ್ಬರು ಕೂಡ 1952ರ ಸುಮಾರಿಗೆ ತಮ್ಮ ಕೆಲಸವನ್ನು ಶುರು ಮಾಡಿದ್ದು. ವಮನ್ ಭೋಸ್ಲೆ ಅವರು

1952ರಲ್ಲಿ ಕೆಲಸವನ್ನು ಶುರು ಮಾಡಿದ್ರು. ಒಂದು 12-14 ವರ್ಷಗಳ ಕಾಲ ಬಾಂಬೆ ಟಾಕೀಸ್ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ ನಂತರ ಇವರಿಗೆ ಎಡಿಟಿಂಗ್ಗೆ ಬೇಕಾದಂತಹ ಎಕ್ಸ್ಪರ್ಟೈಸ್ ಸಿಕ್ಕಿತ್ತಂತೆ. ಅದಾದ ಮೇಲೆ ರಾಜ್ ಖೋಸ್ಲಾ ಅವರ ಚಿತ್ರ ದೋ ರಾಸ್ತೆ 1969ರಲ್ಲಿ ತೆರೆಕಂಡಂತಹ ಚಿತ್ರ, ಈ ಚಿತ್ರಕ್ಕೆ ಇವರು ಸ್ವತಂತ್ರವಾಗಿ ಎಡಿಟಿಂಗ್ನ ಮಾಡಿದರು. ಇದಾದ ನಂತರ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಿಗೆ ಇವರಿಬ್ಬರು ಕೂಡ ಸೇರಿ ಎಡಿಟಿಂಗ್ ಮಾಡ್ತಾ ಇದ್ರು. ವಮನ್ ಮತ್ತು ಗುರು ಅಂತಲೇ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡ್ರು. ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಸಿಸರ್ ಹ್ಯಾಂಡ್ಸ್ ಅಂದರೆ ಯಾರಿಗಾದರೂ ಗೊತ್ತಾಗ್ತಾ ಇತ್ತು. ಮೊದಲಿಗೆ ಈ ಒಂದು ಎಡಿಟಿಂಗ್ ಕೂಡ ವಿಭಿನ್ನವಾದಂತಹ ಹಂತಗಳನ್ನ ದಾಟ್ಕೊಂಡು ಬಂತು ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಪೆಡಲ್ ಓರಿಯೆಂಟೆಡ್ ಮೂವಿ ಮೂವಿಯೋಲಾ ಅಂತ ಹೇಳಿ ಸಿಂಕ್ರೋಮೀಟರ್ನಲ್ಲಿ ಅವರು ಎಡಿಟಿಂಗ್ನ ಮಾಡಬೇಕಾಗಿತ್ತಂತೆ. ಸಿಂಕ್ರೋಮೀಟರ್ನಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಟೇಪ್ಗಳೆರಡನ್ನು ಕೂಡ ಕಟ್ ಮಾಡಿ ಇದನ್ನು ಜಾಯಿನ್ ಮಾಡಬೇಕು ಅಂತಂದರೆ ಒಂದು ಸಿಮೆಂಟ್ನ ಬಳಸ್ತಾ ಇದ್ರಂತೆ, ಅದರಲ್ಲಿ ನೈಟ್ರಿಕ್ ಆ್ಯಸಿಡ್ನ ಅಂಶ ಇರ್ತಿತ್ತಂತೆ. ಅದನ್ನು ಬಳಸಿ ಎರಡು ಟೇಪ್ಗಳನ್ನ ಜಾಯಿನ್ ಮಾಡಬೇಕಾದ್ರೆ ಕೈಯಲ್ಲೆಲ್ಲ ಕೂಡ ಬ್ಲಿಸ್ಟರ್ಸ್ ಬಂದು ಹೋಗ್ತಾ ಇತ್ತಂತೆ, ಅಂದರೆ ನೀರು ಗುಳೆಗಳು ಬರ್ತಾ ಇತ್ತಂತೆ. ಆದರೂ ಕೂಡ ಕಷ್ಟವನ್ನು ಸಹಿಸಿಕೊಂಡು ಎಡಿಟಿಂಗ್ ಮಾಡಬೇಕಾಗ್ತಿತ್ತಂತೆ. ಇದಾದ ನಂತರ ಬಂದಂತಹ ಮಾಡೆಲ್ ಏನಿದೆ, ಸ್ಟ್ರೈನ್ ಬ್ಯಾಕ್ ಮೆಷಿನ್ ಅಂತ ಬಂತಂತೆ. ಅದಾದ ಮೇಲೆ ಇನ್ನು ಸುಲಭ ಆಗ್ತಾ ಹೋಯ್ತಂತೆ. ಟೇಪ್ ಸ್ಪ್ಲೈಸರ್ ಬಂತಂತೆ. ಇದೆಲ್ಲ ಕೂಡ ತುಂಬ ಸುಲಭವಾಗಿ ಎಡಿಟಿಂಗ್ ಮಾಡಬಹುದಾಗಿದ್ದಂಥದ್ದು, ಯಾವುದೇ ಕೆಮಿಕಲ್ನ ಬಳಕೆ ಇಲ್ಲದೆ, ಕೈಗಳನ್ನೆಲ್ಲ ಗಾಯ ಮಾಡಿಕೊಳ್ಳದೆ, ಹಿಂಸೆ ಪಟ್ಕೊಳ್ಳದೆ ಮಾಡಬಹುದಾಗಿತ್ತು ಅಂತ. ಹಾಗೆ ವಿಜಯಾನಂದ್ ಅವರು ಕೂಡ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಗೊತ್ತಿದೆಯಾ ಎಡಿಟಿಂಗ್ಗೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಜಾನಿ ಮೇರಾ ನಾಮ್ ಚಿತ್ರದ ಎಡಿಟಿಂಗ್ಗಾಗಿ 1980ರಲ್ಲಿ ವಿಜಯ್ ಆನಂದ್ ಅವರಿಗೆ ಪ್ರಶಸ್ತಿ ಸಿಕ್ಕಿದ್ದಂತೆ. ಅದಾದ ಮೇಲೆ ಸ್ಟೈನ್ಬೆಕ್ ಮೆಷಿನ್ಸ್ ಇಂದ ಎಡಿಟ್ ಮಾಡಿದಂತಹ ಎರಡು ಚಿತ್ರಗಳು ವಮನ್ ಮತ್ತು ಗುರು ಅವರದ್ದು ಯಾವುದು ಅಂದರೆ ಕಿನಾರಾ ಮತ್ತು ಕಿತಾಬ್ ಚಿತ್ರಗಳಂತೆ. ಹಾಗೆಯೇ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತಂತೆ ಇವರಿಗೆ ಇನ್ಕಾರ್ ಚಿತ್ರದ ಎಡಿಟಿಂಗ್ಗಾಗಿ. ತುಂಬ ಚಿತ್ರಗಳನ್ನ ಇವರಿಬ್ಬರು ಸೇರಿ ಎಡಿಟಿಂಗ್ ಮಾಡಿದ್ದಾರೆ. ಆಗಲೇ ಹೇಳಿದಾಗೆ 150ಕ್ಕೂ ಹೆಚ್ಚು ಚಿತ್ರಗಳಿಗೆ ಎಡಿಟಿಂಗ್ ಮಾಡಿದರೂ ಕೂಡ ನೆನಪಿಸ್ಕೊಳ್ಬಹುದಾದಂತಹ ಚಿತ್ರಗಳು ಅಂದರೆ ದೋ ರಾಸ್ತೆ, ಮೇರಾ ಗೋವನ್ ಮೇರಾ ದೇಶ, ಹಾಗೆ ಜಾನೆ ಅಂಜಾನೆ, ಅನ್ಹೋನೆ, ಹಾಗೆ ಚೂಪಾ ರುಸ್ತುಮ್, ಮೇನ್ ತುಳ್ಸಿ ತೇರೆ ಅಂಗಾನ್ಕಿ, ಹಾಗೆ ಚೋರ್ ಮಚಾಯೆ ಶೋರ್, ಫಕೀರಾ, ಖೇಲ್ ಖೇಲ್ ಮೇನ್, ಮೇರೆ ಆಪ್ನೆ, ಪರಿಚಯ್, ಕೋಶಿಶ್, ಹೀಗೆ ಎಷ್ಟೋ ಚಿತ್ರಗಳನ್ನ ಹೆಸರಿಸ್ತಾ ಹೋಗ್ಬಹುದು ಅಂತ ಹೇಳಿ ನರಪ್ರಸಾದ್ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಚಂದದ ಗೀತೆಗಳನ್ನ ನಿಮ್ಮ ಜೊತೆಯಾಗಿ ಕೇಳಿಸ್ತಾ ಇದ್ದೀವಿ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಎಲ್ಲರೂ ಕೂಡ ಸಂದೇಶ ಕಳಿಸಿರೋದು ನಮಗೆ ತಲುಪಿದೆ. ಹಾಗೆ ಸುಂದರ ಮಾಹಿತಿ, ಚಂದದ ಗೀತೆಗಳು, ಇಂಥ ಮಾಹಿತಿಗೆ ಗೀತೆಗಳಿಗೆ ಧನ್ಯವಾದಗಳು ಅಂತ ಸುಧಾ ಬುದಿಹಾಳ್ ಮೆಸೇಜ್ ಕಳಿಸಿದ್ದಾರೆ. ರಘುನಾರಾಯಣ್ ಕುರುಡ ಅದೇ ಮಾತನ್ನು ಹೇಳ್ತಿದ್ದಾರೆ, ಎಡಿಟಿಂಗ್ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ತು ನಮಗೆ, ಧನ್ಯವಾದಗಳು ಅಂತ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶ ಕಳಿಸಿದರೆ, ಅನಂತ ಅನಂತ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಗೋವಿಂದ ಅವರು ಹೇಳ್ತಿದ್ದಾರೆ. ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ ನಿಮ್ಮಿಷ್ಟದ ಗೀತೆಯನ್ನು ಕೇಳಿಸಿ ಪ್ರೀತಿಯಿಂದ ಕೇಳಿಸ್ಕೊಳ್ತೀವಿ ಅಂತ ಹೇಳಿ ಮಂಡ್ಯದಿಂದ ಮೆಸೇಜ್ ಮಾಡಿದರೆ, ನಮಸ್ಕಾರ, ನನಗೂ ಕೂಡ ಒಂದು ಗೀತೆ ಬೇಕಿತ್ತಲ್ಲ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆಯಿಂದ ನಾಗರಾಜಯ್ಯ, ನೇರಳೆಕೆರೆಯಿಂದ ಹಾಗೇನೇ ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಅವರು ಬಿನಿಪೇಟ್ನಿಂದ, ಗೌರಿಬಿದನೂರು ಸುರೇಶ್ ಭಟ್ ಅವರು ನಮಗೆ ಒಂದು ಗೀತೆ ಅಂತ, ಮಂಜೇಶ್ವರ ಕಾಸರಗೋಡಿನಿಂದ ರಾಜಾರಾಮ್ ವಸುಧಾ ಅವರು, ಹಾಗೆ ಎಲ್ಲ ಹಾಡುಗಳು ಕೂಡ ಸಖತ್ತಾಗಿದೆ ಅಂತ ಹೇಳಿ ಶರತ್ ಹಾಗೂ ಪದ್ಮಜಾ ಭಿಡೆ ಹಂಪಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಎಲ್ಲರ ಸಂದೇಶ ನಮ್ಮ ಮನ ಮುಟ್ಟಿದೆ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸಿದ್ರಿ, ನಿಮ್ಮ ಇಷ್ಟದ ಗೀತೆಗಳನ್ನ ಹಂಚ್ಕೊಂಡ್ರಿ, ಮಾಹಿತಿಯನ್ನು ಕೊಟ್ರಿ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ವಿ. ಹುಬ್ಬಳ್ಳಿ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಇವತ್ತಿನ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂದಿದ್ದಾರೆ. ಹಾಗೆ ನವೋದಯ ನಾಗರಾಜ್ ಅವರು ಎಲ್ಲ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ರು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ ಕೊನೆಯದಾಗಿ ಎರಡು ಗೀತೆಗಳನ್ನ ಕೇಳಿಸ್ತಾ ಇದ್ವಿ. ಹೇಳಿದ್ವಲ್ಲ, ಸಿಸರ್ ಹ್ಯಾಂಡ್ಸ್ ಅಂತ ಕರೆಸಿಕೊಂಡಂಥವರ ಮ್ಯಾಜಿಕ್ ಇದ್ದಂತಹ ಗೀತೆಗಳು ಎರಡು ನಿಮ್ಮ ಜೊತೆಯಾಗ್ತಾ ಇದೆ. ಇದರೊಂದಿಗೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶಾಂತಿ, ಸಹಬಾಳ್ವೆ ಮತ್ತು ಸಹೋದರತ್ವದ ಮಾರ್ಗ ತೋರಿದ ಗುರುನಾನಕ್ ದೇವ್ ಅವರ ಪುಣ್ಯತಿಥಿ ಅಂಗವಾಗಿ ಹಲವು ಗುರುದ್ವಾರಗಳಲ್ಲಿ ಇಂದು ಪುಣ್ಯಸ್ಮರಣೆ, ಗುರು ಗ್ರಂಥ ಸಾಹೇಬ್ ಪಠಣ, ಉಚಿತ ಪ್ರಸಾದ ವಿತರಣೆಯ ಲಂಗರ್ ಆಯೋಜಿತವಾಗಿವೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ. ಉದ್ಯಮಗಳಿಗೆ ಪರವಾನಗಿ, ಅನುಮೋದನೆ ಮತ್ತು ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸಿ ಸಮಯ, ಶ್ರಮ, ವೆಚ್ಚ ಮತ್ತು ಅನಗತ್ಯ ಕಾಗದ ಪತ್ರಗಳ ವಿಲೆ ಕಡಿತಗೊಳಿಸುವ ಮಹತ್ವಾಕಾಂಕ್ಷೆ ಈ ಯೋಜನೆ ಹೊಂದಿದೆ. ಧಾರವಾಡದ ಚಾರ್ಟರ್ಡ್ ಅಕೌಂಟೆಂಟ್ ವೀಣಾ ಮುದಿಗೌಡರ್ 300 ಕಕ್ಷಿದಾರರಿಗೆ ಜಿಎಸ್ಟಿ ಮತ್ತು ಇ ಫೈಲಿಂಗ್ ಬಗ್ಗೆ ಸಕಾಲಿಕ ಮಾರ್ಗದರ್ಶನ ಮಾಡುತ್ತಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮ ಉದ್ದೇಶ ಕೇವಲ ಜಿಎಸ್ಟಿಆರ್ ರಿಟರ್ನ್ ಸಲ್ಲಿಸುವುದಲ್ಲ, ಗ್ರಾಹಕರ ವ್ಯವಹಾರಕ್ಕೆ ಅನ್ವಯವಾಗುವ ಜಿಎಸ್ಟಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ತೆರಿಗೆ ಪಾವತಿ ಮತ್ತು ಸಮಯಕ್ಕೆ ಸರಿಯಾದ ಕಾಂಪ್ಲಯನ್ಸ್ ಮಾಡುವಂತೆ ಮಾರ್ಗದರ್ಶನ ನೀಡುವುದು ನಮ್ಮ ಮುಖ್ಯ ಸೇವೆಯಾಗಿದೆ. ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನಿಯಮಗಳು ಕೆಲವೊಮ್ಮೆ ಕಷ್ಟಕರವಾಗಿ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಅವರ ವ್ಯವಹಾರದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸರಳವಾದ ರೀತಿಯಲ್ಲಿ ಜಿಎಸ್ಟಿ ಕಾಂಪ್ಲಯನ್ಸ್ ಬಗ್ಗೆ ತಿಳಿಸುವುದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿದೆ. ಒಟ್ಟಿನಲ್ಲಿ ರಿಜಿಸ್ಟ್ರೇಷನ್, ಅಕೌಂಟಿಂಗ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ರಿಟರ್ನ್ ಫೈಲಿಂಗ್, ಐಟಿಸಿ ರೀಕನ್ಸಿಲೇಷನ್, ಇ ಇನ್ವಾಯ್ಸ್, ಇ ವೇ ಬಿಲ್, ನೋಟಿಸ್ ಕಾಂಪ್ಲಯನ್ಸ್, ಹೀಗೆ ಜಿಎಸ್ಟಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿರಂತರ ಸೇವೆ ಮತ್ತು ಮಾರ್ಗದರ್ಶನ ನೀಡುತ್ತದೆ.
1: ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಭಾವತಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಮಳಿಗೆಗಳನ್ನು ಪರಿಶೀಲಿಸಿತು. ಹಲವು ಮಾರಾಟ ಮಳಿಗೆಗಳಲ್ಲಿ ಅವಧಿ ಮೀರಿದ ಹಾಗೂ ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವ ಪ್ರಕರಣಗಳನ್ನು ತಂಡ ಪತ್ತೆ ಹಚ್ಚಿದೆ. ನಿಯಮ ಉಲ್ಲಂಘಿಸಿರುವ 9 ವ್ಯಾಪಾರಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ತಿಂಗಳ 25 ಹಾಗೂ 26 ತಾರೀಕು ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಗ್ರಂಥಪಾಲಕರ 2 ಸಮ್ಮೇಳನ ಜರುಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. 300 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದು ಪ್ರೊಫೆಸರ್ ಎಸ್ಎಲ್ ಸಂಗಮ್ ಸಮ್ಮೇಳನದ ನಿರ್ದೇಶಕರಾಗಿದ್ದಾರೆ ಎಂದರು. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ರಾಜ್ಯದ ಆಯುಷ್ ವೈದ್ಯರು ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಮುಷ್ಕರ ಆರಂಭಿಸಲಿದ್ದಾರೆ ಎಂದು ರಾಜ್ಯ ಪದಾಧಿಕಾರಿ ಡಾ ಎಂಎಸ್ ಅಮಿತ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. 5 ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಕಡಲತೀರದಲ್ಲಿ ಸ್ವಚ್ಛತಾ ಜನಾಂದೋಲನ ಜರುಗಿತು. ಕಲಬುರಗಿ ಜಿಲ್ಲೆಯ 11 ತಾಲೂಕುಗಳು ಹಾಗೂ 260 ಗ್ರಾಮ ಪಂಚಾಯಿತಿಗಳ ಒಟ್ಟು 4,431 ಸದಸ್ಯ ಸ್ಥಾನಗಳ ಮೀಸಲಾತಿ ನಿಗದಿಪಡಿಸಿ ರಾಜ್ಯ ಪರಿಪತ್ರದಲ್ಲಿ ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಮಧ್ಯಾಹ್ನ 1:30 ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೂ ಅವರು ಭೇಟಿ ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಶ್ರೀ ಶಾರದಾಂಬಾ ಮಠದಲ್ಲಿ ಅಕ್ಟೋಬರ್ 10-26 ಶರನ್ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಜರುಗಲಿದೆ. ಗದಗ್ ಜಿಲ್ಲೆಯಲ್ಲಿ ಕಾನೂನು ಸೇವಾ ಸ್ವಯಂ ಸೇವಕರಿಗಾಗಿ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಹಾಗೂ ನ್ಯಾಯಾಧೀಶರಾದ ನಾಗವೇಣಿ ಚಾಲನೆ ನೀಡಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ, ಪಂಜಿನ ಕವಾಯತು ಹಾಗೂ ಡ್ರೋನ್ ಶೋ ವೀಕ್ಷಿಸಲು ವಿಶೇಷ ಟಿಕೆಟ್ ವ್ಯವಸ್ಥೆ ಜಿಲ್ಲಾಡಳಿತ ಕೈಗೊಂಡಿದೆ. ಆಸಕ್ತರು ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಪಡೆಯಬಹುದು. ಜಾಲತಾಣ www.mysuredasara.gov.in ಗೆ ಭೇಟಿ ನೀಡಿ ಬುಕಿಂಗ್ ಮಾಡಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ 6 ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ನಡೆದ 9ನೇ ರಾಷ್ಟೀಯ

0: ಭದ್ರತಾ ನ್ಯಾಯಾಲಯದಲ್ಲಿ ಒಟ್ಟು 222 ಪ್ರಕರಣಗಳನ್ನು ಕಕ್ಷಿದಾರರ ಸಮಕ್ಷಮ ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ನ್ಯಾಯಾಧೀಶ ದಾಸರಿ ಕ್ರಾಂತಿ ಕಿರಣ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕೊಣ್ಣೂರು ಗ್ರಾಮದ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳ ಸಭೆ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
1: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಎಕ್ಸಾಕ್ಟ್ಲಿ ರೈಟ್. ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 FM ರೇನ್ಬೋ ಕೇಳ್ತಾ ಇದ್ದೀರಾ. 12:06:45 ಈ ಹೊತ್ತಿನಲ್ಲಿ ನಾನಿದ್ದೀನಿ ನವಿಲುಗರಿಯಲ್ಲಿ ನಿಮ್ಮ ಮನಸ್ಸಿನ ಮಾತಿಗೆ. ಧನಿಯಾಗೋದಕ್ಕೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಇವತ್ತು ಮನಸ್ಸಿನ ಮಾತಿನಲ್ಲಿ ಒಂದು ಮುಖ್ಯವಾದದ್ದು ಹೌದು, ಆದರೆ ತುಂಬ ಸರಳವಾದ ಪ್ರಶ್ನೆಯೊಂದಿಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಹಾಗಿದ್ರೆ ಶುರು ಮಾಡೋಣವಾ? ನೋಡಿ, ಯಾರಾದರೂ ನಮ್ಮ ಮುಂದೆ ಬಂದು ತಮ್ಮ ನೋವನ್ನು ಹೇಳ್ಕೊಂಡಾಗ ನಾವು ನಿಜವಾಗ್ಲೂ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇರ್ತೀವ? ಅಥವಾ ಅವ್ರು ಮಾತಾಡ್ತಾ ಇರುವಾಗಲೇ ನಮ್ಮ ಮನಸ್ಸಲ್ಲಿ ಇದಕ್ಕೆ ನಾನು ಏನು ಉತ್ತರ ಕೊಡಬೇಕು, ನನ್ನ ಜೀವನದಲ್ಲೂ ಇದಕ್ಕಿಂತ ದೊಡ್ಡ ಸಮಸ್ಯೆ ಇದೆಯಲ್ಲ ಅಂತ ಯೋಚಿಸ್ತಾ ಇರ್ತೀವ? ಮತ್ತೊಬ್ಬರು ರಸ್ತೆಯಲ್ಲಿ ಬಿದ್ದಿರೋದನ್ನು ನೋಡಿದಾಗ ನಾವು ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿಕೊಂಡು ಬರ್ತಾ ಇರ್ತೀವಲ್ವಾ ಎಷ್ಟೋ ಸರ್ತಿ? ಅಥವಾ ಒಂದು ಕ್ಷಣ ನೋಡಿ, ಫೋನ್ ತೆಗೆದು ವಿಡಿಯೋ ಮಾಡ್ತಾ ಇರ್ತೀವ? ಇಂತಹ ಸಣ್ಣ ಸಣ್ಣ ಘಟನೆಗಳು ನಮ್ಮ ಸುತ್ತಮುತ್ತ ಪ್ರತಿದಿನ ನಡೀತಾನೆ ಇರುತ್ತವೆ. ಮೊದಲಿಗೆ ಒಂದು ವಿಷಯನ ಸ್ಪಷ್ಟ ಮಾಡ್ಕೊಂಬಿಡೋಣ. ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಕರುಣೆ ಅನ್ನೋ ಭಾವನೆ ಅಥವಾ ಕಂಪ್ಯಾಷನ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗಿಬಿಟ್ಟಿದೆಯಾ, ಅಥವಾ ಅದನ್ನು ಕಳ್ಕೊಳ್ತಾ ಇದ್ದೀವ? ಅಂದರೆ ಕರುಣೆ ಅಥವಾ ಈ ಸಹಾನುಭೂತಿ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂದರೆ ಎಲ್ಲರ ಬಗ್ಗೆನೂ ಇದನ್ನು ಜನರಲೈಸ್ ಮಾಡಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ಕೂಡ ಅಪರಿಚಿತರಿಗೆ ಸಹಾಯ ಮಾಡೋರಿದ್ದಾರೆ. ಸಂಕಷ್ಟದಲ್ಲಿರೋರಿಗೆ ಧನ ಸಹಾಯ ಇರ್ಬೋದು, ಸಮಯವನ್ನು ಸಹಾಯ ಮಾಡಿ ಸಮಯವನ್ನು ಕೊಡುವಂಥದ್ದಿರಬಹುದು, ರಕ್ತದಾನ ಮಾಡೋದು, ಆಹಾರ ನೀಡುವಂಥದ್ದು, ಮತ್ತು ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸೋವಂಥವ್ರು ಕೂಡ ಇದ್ದಾರೆ. ಆದರೆ ನಮ್ಮ ಜೀವನದ ಅತಿಯಾದ ವೇಗ ಅಂದರೆ ಲೈಫ್ ಸ್ಟೈಲ್ ಏನಿದೆ ಅದು, ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ನಿರಂತರ ಕಾಂಪಿಟೇಷನ್ ಏನಿರುತ್ತೆ, ಅದರಿಂದ ನಮ್ಮದೇ ಆದ ಸಮಸ್ಯೆಗಳಲ್ಲಿ ನಾವು ಮುಳುಗೋಗಿರ್ತೀವಿ. ಅಂತಹ ಮನಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀವಿ. ಇವೆಲ್ಲವೂ ಮತ್ತೊಬ್ಬರ ಭಾವನೆಗಳನ್ನು ಗಮನಿಸೋ ನಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡಿರಬಹುದು. ಬಟ್ ಸದ್ಯಕ್ಕೆ ಒಂದು ಹಾಡು ಕೇಳಿ ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಮನಸ್ಸಿನ ಮಾತಿಗೆ ಧನಿಯಾಗೋದಕ್ಕೆ. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.

ಎಕ್ಸಾಕ್ಟ್ಲಿ ಈ ಹಾಡಿನಲ್ಲಿ ಕೇಳುವಂತಹ ಒಂದು ಮಧುರ ಭಾವ ನಮ್ಮಲ್ಲಿ ಕಡಿಮೆ ಆಗ್ತಿದೆಯಾ ಅನ್ನೋದು ನನಗಂತೂ ಡೌಟು. ಒಂದು ಉದಾಹರಣೆ ತಗೊಳ್ಳೋಣ. ನಿಮ್ಮ ಸ್ನೇಹಿತ ನಿಮಗೆ ಸ್ನೇಹಿತನೋ ಸ್ನೇಹಿತೇನೋ ಹೂಎವರ್ ಇಟ್ ಈಸ್ ನಿಮ್ಮ ಫ್ರೆಂಡ್ ನಿಮಗೆ ಕರೆ ಮಾಡಿ ಇವತ್ತು ನನಗೆ ತುಂಬ ಬೇಜಾರಾಗಿ ಹೋಗಿದೆ ಅಂತ ಹೇಳ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ನೀವು ತಕ್ಷಣ ಅಯ್ಯೋ ನನಗೂ ಎಷ್ಟೋ ಸಮಸ್ಯೆಗಳಿವೆಪ್ಪ, ಎಲ್ರಿಗೂ ಇದ್ದಿದ್ದೆ, ಪಾಸಿಟಿವ್ ಆಗಿರು ಅಂತ ಹೇಳಿಬಿಟ್ರಿ, ಅಥವಾ ನೀವು ಅವ್ರಿಗೆ ಸಹಾಯ ಮಾಡಿದ್ರಿ ಅಂತ ಹೀಗೆ ಹೇಳಿಬಿಟ್ಟಾಕ್ಷಣಕ್ಕೆ ಸಹಾಯ ಮಾಡಿದ್ರಿ ಅಂತ ಆಗೋಗುತ್ತಾ? ಬಹುಶಃ ನಿಮ್ಮ ಉದ್ದೇಶ ಖಂಡಿತವಾಗ್ಲೂ ಹೌದು, ಅಯ್ಯೋ ಪಾಪ ಫ್ರೆಂಡ್ ಇಷ್ಟು ಕಷ್ಟಪಡ್ತಿದಾರಲ್ಲ, ಏನಾದ್ರು ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇರಬಹುದು. ಆದರೆ ಪಾಸಿಟಿವ್ ಆಗಿರೋ ಎಲ್ರಿಗೂ ಕಷ್ಟಗಳಿದ್ದೇ ಇರುತ್ತೆ ಅನ್ನೋದನ್ನು ಹೇಳಿಬಿಟ್ರೆ ನೀವು ಐ ಡೋಂಟ್ ನೋ ಅವರಿಗೆ ಹೇಗೆ ಅನಿಸುತ್ತೆ ಅಂತ ನೀವೇ ಆ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ನೋಡೋಣ. ಕೆಲವೊಮ್ಮೆ ಯಾರಾದರೂ ಈ ಥರ ಕಷ್ಟ ಹೇಳ್ಕೊಂಡ್ರೆ ಅವರಿಗೆ ಪರಿಹಾರಗಳು ನಿಜವಾಗ್ಲೂ ಬೇಕಾಗಿರೋದಿಲ್ಲ. ಮೊದಲು ನಿನ್ನ ಮಾತು ನನಗೆ ಅರ್ಥ ಆಗ್ತಿದೆ ಅನ್ನುವಂತಹ ಭಾವನೆ ತುಂಬಿಸ್ಬೇಕಾಗತ್ತೆ. ಇದನ್ನೇ ಅಲ್ವಾ ಸಹಾನುಭೂತಿ ಅಂತ ಹೇಳೋದು. ಆದರೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಸಹಾನುಭೂತಿ ಅಂದರೆ ಏನು, ಮತ್ತೊಬ್ಬರ ನೋವನ್ನು ನಮ್ಮದೇ ನೋವು ಅನ್ನೋ ಥರ ನಾವು ಅನುಭವಿಸೋದು ಖಂಡಿತ ಬೇಕಿಲ್ಲ. ಆದರೆ ಅವರ ಪರಿಸ್ಥಿತಿಯನ್ನು ಅವರ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಈಸ್ ಕಾಲ್ಡ್ ಸಹಾನುಭೂತಿ. ನಾನು ಅವ್ರ ಜಾಗದಲ್ಲಿದ್ದರೆ ಏನು ಅನ್ಕೋತಾ ಇದ್ದೆ, ಏನು ಫೀಲಿಂಗ್ ಅನುಭವಿಸ್ತಾ ಇದ್ದೆ ನಾನು, ನನಗೆ ಹೇಗೆ ಅನ್ನಿಸ್ತಾ ಇರಬಹುದು ಅಂತ ಒಂದು ಕ್ಷಣ ಯೋಚಿಸ್ಬಿಟ್ರೆ ಆಗ ಅನಿಸುತ್ತೆ, ಬಹುಶಃ ಯಾರಾದರೂ ಅಳ್ತಾ ಇದ್ರೆ ಅಳಬೇಡ ಅನ್ನೋದಕ್ಕಿಂತ ಏನಾಯ್ತು ಹೇಳು ನಾನು ಕೇಳಿಸ್ಕೊಳ್ತೀನಿ ಅನ್ನುವಂತಹ ಒಂದು ಸಹಾನುಭೂತಿಯ ಮಾತು ನಮ್ಮಿಂದ ಬರುತ್ತೆ ಅಂತ ನನಗಂತೂ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಮೆಸೇಜ್ ಮಾಡಿ. ನಿಮಗೆ ಗೊತ್ತು ಯಾವ ಮೆಸೇಜ್ ಮಾಡೋದಕ್ಕೆ ಯಾವ ನಂಬರ್ ಅಂತ? 9480901013 ಗೆ.

0: ಎಕ್ಸಾಕ್ಟ್ಲಿ ರೀ, ಫ್ರೆಂಡ್ಶಿಪ್ಪಲ್ಲಿ ಒಂದಷ್ಟು ಜಗಳ ಕಾಮನ್ ಅಲ್ವಾ, ಆದರೆ ಕಾಮನ್ ಆಗಿರುವಂತಹ ಜಗಳವನ್ನು ತುತ್ತ ತುದಿಗೆ ತೆಗೆದುಕೊಂಡು ಹೋಗ್ಬಿಟ್ಟು ಕೋಪ ಮಾಡ್ಕೊಳ್ಳೋದು ಬೇಕಿಲ್ಲ. ಹಾಗನ್ಬಿಟ್ಟು ನಾವು ಕರುಣೆ ತೋರಿಸ್ಬೇಕು ಅಂತ ಅಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಕೊಳ್ಳೋದು, ಮಹತ್ತರವಾದ ಸಹಾಯ ಮಾಡೋದು ಅಂತ ಮಾತ್ರ ಅಲ್ಲ, ನಾವು ಪ್ರತಿದಿನ ಮತ್ತೊಬ್ಬರ ಜೊತೆ ಹೇಗೆ ಮಾತಾಡ್ತೀವಿ, ಬೇರೆಯವರ ಮಾತನ್ನು ಹೇಗೆ ಕೇಳಿಸ್ಕೊಳ್ತೀವಿ, ಮತ್ತು ಹೇಗೆ ಸ್ಪಂದಿಸ್ತೀವಿ, ಪ್ರತಿಕ್ರಿಯೆ ಕೊಡ್ತೀವಿ, ಇವೆಲ್ಲವೂ ಕೌಂಟ್ ಆಗುತ್ತೆ. ಇಂತಹ ಸಣ್ಣ ಸಣ್ಣ ವಿಷಯಗಳಲ್ಲೇ ನಮ್ಮ ಮಾನವೀಯತೆ ಎದ್ದು ಕಾಣೋದು ಅಲ್ವಾ. ಹಾಗಾದರೆ ಪ್ರಶ್ನೆ ಮತ್ತೆ ಅದೇ, ನಾವು ಕರುಣೆ ಅನ್ನುವ ಭಾವನೆಯನ್ನು ಕಳ್ಕೊಂಡಿದ್ದೀವ? ಬಹುಶಃ ಸಂಪೂರ್ಣವಾಗಿ ಅಲ್ಲದೇ ಇರಬಹುದು, ಆದರೆ ನಮ್ಮ ವೇಗದ ಬದುಕಿನಲ್ಲಿ ಅದನ್ನು ಬಳಸೋದನ್ನು ಮರ್ತಿರಬಹುದು, ಸಮಯ ಅಭಾವ ಕೂಡ ಆಗಿರಬಹುದು. ಅದನ್ನು ಮತ್ತೆ ನೆನಪಿಸ್ಕೊಳ್ಳೋಣ ಒಂದು ಕ್ಷಣ. ಜಸ್ಟ್ ವಿ ವಿಲ್ ಜಸ್ಟ್ ಹ್ಯಾವ್ ಟು ಸ್ಲೋ ಡೌನ್, ಮತ್ತೊಬ್ಬರ ಕಣ್ಣಿಲ್ಲಿ ಕಣ್ಣಿಟ್ಟು ಮಾತಾಡೋಣ, ಕೇಳಿಸ್ಕೊಳ್ಳೋಣ, ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಯಾಕಂದರೆ ಕೆಲವೊಮ್ಮೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ದಿವ್ಯೌಷಧಿ ಮತ್ತೊಬ್ಬ ಮನುಷ್ಯನ ಮಾನವೀಯತೆ. ಹಾಗಿದ್ರೆ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಬನ್ನಿ ಕೇಳೋಣ ನಮ್ಮ ಆಪ್ತ ಸಮಾಲೋಚಕಿ ಶ್ರೀಮತಿ ದಿವ್ಯಾ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ ಅಂತ. ಹ್ಯಾಪಿನೆಸ್ ಹೈವ್ ಅನ್ನುವಂತಹ ಒಂದು ಸಂಸ್ಥೆಯ ಸಂಸ್ಥಾಪಕಿ ಕೂಡ ಇವರು. ಹೌದು ಮೇಡಮ್, ನಮಸ್ಕಾರ, ಶೋಗೆ ಸ್ವಾಗತ.
1: ನಮಸ್ತೆ
0: ಮೇಡಮ್, ಹೇಳಿ, ವಾಟ್ ಇಸ್ ದಿಸ್ ದಿವ್ಯಾಸ್ ಹ್ಯಾಪಿನೆಸ್ ಹೈವ್?
1: ಆಕ್ಚುಲಿ ಹೌದು, ಇದು ನೀವ್ ಇವಾಗ ಏನ್ ಚರ್ಚೆ ಮಾಡ್ತಿದ್ದೀರಲ್ಲ, ಸೊ ಇದೇ ತರ ವಿಡಂಬನೆ ನನ್ಗೂ ಬಂದಿತ್ತು ಲೈಕ್ ತುಂಬಾ ವರ್ಷಗಳ ಹಿಂದೆ. ಸೊ ಅದರಿಂದ ಹುಟ್ಟಾಕಿದ ಸಂಸ್ಥೆನೆ ಇದು. ತುಂಬಾ ಲೈಕ್ ನೆಕ್ಸ್ಟ್ ಪಾರ್ಟ್ ಇಸ್ ವಾಟ್ ಇಸ್ ಮೋಸ್ಟ್ ನೈಸ್ ಅಂದ್ರೆ ನಂದು ಕಂಪ್ನಿ ಟ್ಯಾಗ್ ಲೈನ್ ಇಟ್ಸ್ ಅ ಲೈಫ್ ಆಫ್ ಪರ್ಪಸ್ ವಿತ್ ಡಿಗ್ನಿಟಿ ಕಂಪ್ಯಾಷನ್ ಅಂಡ್ ಅಥೆಂಟಿಸಿಟಿ ಆಸ್ ಮಚ್ ಆಸ್ ಇಟ್ ಇಸ್ ಅಬೌಟ್ ಹ್ಯಾಪಿನೆಸ್ ಅಂತ ಹೇಳಿ. ಈ ಎಲ್ಲ ವಿಷಯಗಳು ಇವಾಗ
0: ಅದೇ ಯಾಕೆ ಅಂತ ನಾವ್ ನಿಜವಾಗ್ಲೂ ಅಲ್ಲ, ನನಗೊಂದು ಸೋಜಿಗೆ ಆಗೋದೇನು, ಈ ಕಂಪ್ಯಾಷನ್ ಅನ್ನೋದನ್ನ ನಾವು ನಿಜವಾಗ್ಲೂ ಕಳ್ಕೊಂಡ್ಬಿಟ್ಟಿದೀವ ಅಥವಾ

0: ಓಕೆ
1: ನಾನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಓಕೆ ನನ್ ಫೋಕಸ್ ಎಂಟೈರ್ಲಿ ಆನ್ ಮೈ ಸೆಲ್ಫ್ ಇನ್ ದ ಪ್ರೋಸೆಸ್ ಬೇರೆಯವ್ರಿಗೆ ಏನಾದ್ರೂ ಪರವಾಗಿಲ್ಲ.
0: ಓಕೆ ಹಂಗೆ ಅದು ಸ್ವಲ್ಪ ಒಂಥರ ಸೆಲ್ಫಿಶ್ನೆಸ್ ಅಂತ ಕೂಡ ಅನ್ನಿಸ್ಕೊಳತ್ತೇನೋ ಅಲ್ವಾ? ಬಟ್ ಟೆಲ್ ಮೀ ದಿವ್ಯಾ ಅವ್ರೆ, ಹೌ ಟು ಪ್ರಾಕ್ಟಿಸ್ ದಿಸ್ ಕಾನ್ಶಿಯಸ್ಲಿ? ಓಕೆ
1: ಬಿಕಾಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಹರ್ಟ್ ಪೀಪಲ್ ಅಂತ ಹೇಳ್ತೀವಿ. ಸೊ ನಂಗ್ ಯಾರೋ ಹರ್ಟ್ ಮಾಡಿದ್ರು, ನಾನು ತುಂಬಾ ಕಷ್ಟಪಟ್ಟೆ ಲೈಫ್ ಅಲ್ಲಿ. ಸೊ ದಟ್ ಇಸ್ ವೈ ಐ ವಿಲ್ ಬಿಕಮ್ ಸೋ ಸೆಲ್ಫಿಶ್ ದಟ್ ನನ್ನ ಪೀಸ್ ಆಫ್ ಮೈಂಡ್, ನನ್ ಹ್ಯಾಪಿನೆಸ್, ಅಥವಾ ನಾನ್ ಏನು ಮೆಟೀರಿಯಲ್ ಸಂಪಾದನೆ ಮಾಡ್ತೀನಲ್ಲ ಅಷ್ಟಕ್ಕೆ ನಾವು ಸೀಮಿತ ಆಗ್ಬಿಡ್ತೀವಿ. ಓಕೆ ಗ್ರೋನ್ ಅಪ್ ಇನ್ ಅ ಸೊಸೈಟಿ ವೇರ್ ಇನ್ ದ ಕಂಡೀಷನಿಂಗ್ ಇಸ್ ಡೀಪ್ ರೂಟೆಡ್ ಅಂದ್ರೆ ಪೇನ್ ನೀವು ವ್ಯಕ್ತಪಡಿಸಿದ್ರೆ, ನಿಮ್ ಪೇನ್ ಅಥವಾ ನಿಮ್ ಹತಾಶೆ, ನಿಮ್ ನಿಜವಾದ ಭಾವನೆನ ನೀವು ವ್ಯಕ್ತಪಡಿಸಿದ್ರೆ ಯು ವಿಲ್ ಬಿ ಅಂದ್ರೆ ನೀವು ವೀಕ್ ಅಂತ ಜಡ್ಜ್ ಆಗ್ತೀರಾ ಅನ್ನೋದು.
0: ಓಕೆ ಓಕೆ, ಯಾರು ಏನ್ ಅನ್ಕೊಂಡ್ಬಿಡ್ತಾರೆ ಅನ್ನೋದು ಕೂಡ ಕೆಲವು ಸತಿ ಇಲ್ಲಿ ಕೌಂಟ್ ಆಗತ್ತೆ ಅನ್ಸುತ್ತೆ ಅಲ್ವಾ?
1: ಇವಾಗ ಏನಾಗಿದೆ ನನ್ನದು, ನಾನು ಯಾವಾಗ್ಲೂ ಎಲ್ಲ ಕೊಟ್ಟು ಹೇಳ್ತಾ ಇರ್ತೀನಿ, ಆಲ್ಕೋಹಾಲಿಸಮ್ ಆಗಿ, ಜಸ್ಟ್ ಎಕ್ಸಾಂಪಲ್, ಅದು ಎಕ್ಸಾಂಪಲ್. ಆದ್ರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ, ತುಂಬಾ ವಿಷಯದಲ್ಲಿ ನಾವು ಅಡಿಕ್ಷನ್ ಪ್ಯಾಟರ್ನ್ ನೋಡ್ತೀವಿ.
0: ಓಕೆ, ಅದ್
1: ಬರೋದೇನೆ ವೈ ಬಿಕಾಸ್ ಐ ಆಮ್ ಟ್ರೈಂಗ್ ಟು ನಮ್ ಮೈ ಸೆಲ್ಫ್. ನಮ್ಮ ಜೊತೆ ನಾನು ಕುತ್ಕೊಳ್ಬೇಕಂದ್ರೆ ಬಹಳ ಬೇಗ ಬೇಕು.
0: ನಿಜ, ಮಾತ್ರ ನಿಜ. ಅದರಲ್ಲೂ ನಮ್ಮ ನೆಗೆಟಿವ್ಸ್ ಏನೇನಿರುತ್ತೆ ಅದನ್ನ ಎಕ್ನಾಲೆಜ್ ಮಾಡಿ, ಹೌದು ಐ ಹ್ಯಾವ್ ಟು ರೆಕ್ಟಿಫೈ ದಿಸ್, ಇದನ್ನ ನಾನು ಸರಿ ಮಾಡ್ಕೊಳ್ಬೇಕು ಅಂತ ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಟಫ್. ಅಷ್ಟು ಸುಲಭವಾಗಿ ಬರೋದಿಲ್ಲ ಅನ್ಸುತ್ತೆ ಅಲ್ವಾ?
1: ಕರೆಕ್ಟ್. ಅದ್ರ ಕಾಳ ಕೇಳಿದ್ದು ಯಾಕೆ ನನ್ಗೆ ಹಿಂಗ ಆಗ್ತಾ ಇದೆ, ಯಾಕೆ ಅದೇ ಪ್ಯಾಟರ್ನ್ ಅಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಅಂತ, ಬಿಕಾಸ್ ಇವೆನ್ಚುಲಿ ಅದು ಪ್ಯಾಟರ್ನ್ ಆಗತ್ತೆ. ಆ ಪ್ಯಾಟರ್ನ್ ಇಂದ ಹೊರಗ್ ಬರ್ಬೇಕಂದ್ರೆ ಆ ಚೈನ್ ಹೆಂಗ್ ಕಟ್ ಮಾಡಕ್ಕಾಗತ್ತೆ, ಆ ಜಾಗದಲ್ಲಿ ನಾನು ಮೊಳಕೆ ಮೊಳಕೆ ಅವಕಾಶ ನಾನು ಮಾಡ್ಕೊಳ್ತಾ ಇದೀನಿ. ಅಷ್ಟೆಲ್ಲ ಮಾಡೋದಕ್ಕೆ ಆಳವಾಗಿ ನನ್ನ ನೋಡ್ಕೊಳಕ್ಕೆ ಅಷ್ಟು ನಾನು ಟೈಮ್ ತಗೊಳೋದಿಲ್ಲ
0: ಅಲ್ವಾ? ಯಾವಾಗ್ಲೂ ಬದುಕಿನ ಧಾವಂತದಲ್ಲಿ ಈ ಒಂದು ಲೈಫ್ ಸ್ಟೈಲ್ ಚಕ್ರ ಅಂತೇನು, ವಿಷಯ ಸರ್ಕಲ್ ಇದು ಒಂಥರ, ಅಲ್ಲಿ ಸಿಕ್ಕಾಕೊಂಡು ಒದ್ದಾಡೋದೇ ಜಾಸ್ತಿ ಆಗಿರುತ್ತೆ. ನಮ್ಮ ಬಗ್ಗೆನೂ ನಾವು ಕೇರ್ ತಗೊಳ್ಳೋದಿಲ್ಲ, ನಮ್ಗೆ ನಮ್ಮ ಬಗ್ಗೆ ಕೇರ್ ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೇರ್ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಥ್ಯಾಂಕ್ ಯು ದಿವ್ಯಾ ಅವರೇ, ಕೆಲವೇ ಕ್ಷಣಗಳಲ್ಲಿ ಮಹತ್ತರವಾದ ವಿಷಯದ ಬಗ್ಗೆ ಯೋಚನೆ ಮಾಡೋ ಹಾಗೆ ಪ್ರೇರೇಪಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ, ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದಲ್ವಾ ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ ಅಂದರೆ ನಮ್ಮನ್ನೇ ನಾವು ಕಾಳಜಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಸದಾ ದಣಿದಿರುವಾಗ ಮತ್ತು ಸದಾಗಲೂ ಒತ್ತಡದಲ್ಲಿರುವಂತಹ ವ್ಯಕ್ತಿಗೆ ಪ್ರತಿಯೊಬ್ಬರ ಸಮಸ್ಯೆಯನ್ನು ಹೊತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಲ್ಫ್ ಕೇರ್ ಮತ್ತು ಎಂಪತಿ ಪರಸ್ಪರ ವಿರೋಧಿಗಳಲ್ಲ, ಅದನ್ನು ನಾವು ಜ್ಞಾಪಕ ಇಟ್ಕೊಂಡಿರಬೇಕು. ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ಕೇರ್ ಕೊಡೋದಕ್ಕೆ ಸಾಧ್ಯ. ಓಕೆನಾ? ಇವತ್ತು ನಿಮ್ಮ ಈ ಟ್ಯೂಸ್ಡೇ ಟ್ಯೂನರ್ ನಿಮ್ಮಗಳ ಮನಸ್ಸಲ್ಲಿ ಒಂದು ಸಣ್ಣ ಪ್ರಶ್ನೆ ಹುಟ್ಟಾಕ್ಲಿ. ನಾನಿವತ್ತು ಯಾರಿಗಾದರೂ, ಮನುಷ್ಯರಾಗಿರಲಿ ಪ್ರಾಣಿ ಪಕ್ಷಿ ಯಾರೇ ಆಗಿರಲಿ, ಸ್ವಲ್ಪನಾದರೂ ಮಾನವೀಯತೆ ತೋರಿಸಿದ್ದೀನಾ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳಿ. ಹಾಂ, ಉತ್ತರ ಆಫ್ಕೋರ್ಸ್ ನಿಮ್ಮ ಹತ್ರನೇ ಇದೆ. ಆಯಿತಾ? ಮತ್ತೆ ಭೇಟಿಯಾಗುವ ಅಲ್ಲಿವರೆಗೂ ಬಿ ಗುಡ್, ಡೂ ಗುಡ್. ಸದ್ಯಕ್ಕೆ ಈ ಬ್ಯೂಟಿಫುಲ್ ಆದ ಹಾಡಿನ ಜೊತೆ ನಾನು ನಿಮಗೆ ವಿದಾಯ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ, ನಮಸ್ಕಾರ.

ಆಹಾ, ನನ್ನ ಮೆಸೇಜ್ಗಳು ಯಾವುದು ಓದ್ಲಿಲ್ಲ. ಈ ಟಿಟಿಗೆ ಅಂದ್ರೆ ಟ್ಯೂಸ್ಡೇ ಟ್ಯೂನರ್ಗೆ ಸರಿಯಾಗಿ ಬೀಳ್ಬೇಕು, ಕರುಣೆ ತೋರಿಸ್ಬಾರ್ದು ಅಂತ ಅನ್ಕೊಳ್ತಾ ಇರೋರ್ಗೆಲ್ಲ ಐ ಹ್ಯಾವ್ ಕಮ್ ಬ್ಯಾಕ್. ಮೆಸೇಜ್ ಮಾಡಿದ್ದೀರಾ, ಡಿಯರ್ ಟಿಟಿ, ಇವತ್ತಿನ ವಿಷಯ ಖಂಡಿತವಾಗ್ಲೂ ಮಂಥನ ಮಾಡೋ ಅಂಥದ್ದು. ಗುಡ್ ಲವ್ಲಿ ವಾಯ್ಸ್ ಆಸ್ ಯೂಶುವಲ್ ಅಂತ ಕವಿತಾ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ನಮಸ್ಕಾರ, ನೀವು ಹೇಳೋ ಮಾತುಗಳು 10-20 ವರ್ಷಗಳ ನಮ್ಮ ದಿನಗಳು ನೆನಪಿಗೆ ಬಂತು, ಸದ್ಯದ ಸ್ಥಿತಿ ನೆನೆದರೆ ವ್ಯಥೆ ಆಗುತ್ತೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಸುಳ್ಳು ಹೇಳೋರಿಗೆ, ಮೋಸ ಮಾಡೋರಿಗೆ, ಕಾಪಿ ಹೊಡೆಯೋರಿಗೆ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹರೀಶ್ ಅವರು ಮಲ್ಲೇಶ್ವರಮಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ. ಟಿ ಟಿ ಅವರಿಗೆ ಸ್ವಾಗತ. ಆದರೆ ನಾನಿವತ್ತು ಗುಡ್ ಬೈ ಬೇಗ ಹೇಳಿಬಿಟ್ಟಿದ್ದೀನಿ, ನಿಮಗೊಂದು ಸರ್ಪ್ರೈಸ್ ಇದೆ. 12:30, 12:40, 1:00 ಎಲ್ಲ ಟಾಟಾ ಬೈ ಬೈ, ಬಿ ಗುಡ್, ದ ಗುಡ್.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಭಾರತೀಯ ವಿದ್ಯಾಭವನ್ ಆಲ್ ಇಂಡಿಯಾ ಭವನ್ ಸ್ಕೂಲ್ಸ್ ಸೈನ್ಸ್ ಎಕ್ಸಿಬಿಷನ್ 2026 ಆವಿಷ್ಕಾರ ನಡೀತಾ ಇದೆ. ಅಲ್ಲಿಂದ ನೇರವಾಗಿ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆಯಾಗಿ ಆಶಾ ಅವರು ಇದ್ದಾರೆ.

0: ಹಲೋ ಹಲೋ,
1: ನಮಸ್ತೆ ನಾಗಶ್ರೀ.
0: ನಮಸ್ತೆ ಮ್ಯಾಮ್.
1: ಹಲೋ
0: ಹಲೋ, ನಮಸ್ತೆ ಮ್ಯಾಮ್. ಭಾರತೀಯ ವಿದ್ಯಾಭವನ್, ಆಲ್ ಇಂಡಿಯಾ ಭವನ್ ಸ್ಕೂಲ್ಸ್. ಹಲೋ,
1: ಕೇಳಿಸ್ತಿದ್ಯಾ ನಾನು?
0: ಹಾ ಮ್ಯಾಮ್.
1: ನಾಗಶ್ರೀ?
0: ಹಾ, ಕೇಳಿಸ್ತಾ ಇದೆ. ಹಲೋ
1: ಹಲೋ
0: ಹಲೋ, ಕೇಳಿಸ್ತಾ ಇದೆ.
1: ಹಲೋ
0: ಹಲೋ
1: ಹಲೋ
0: ಹಲೋ
1: ಹಲೋ.
0: ಸ್ನೇಹಿತರೆ, ಭಾರತೀಯ ವಿದ್ಯಾಭವನ್, ಆಲ್ ಇಂಡಿಯಾ ಭವನ್ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ 2026 ಆವಿಷ್ಕಾರನ ಕುರಿತಾದಂತಹ ಮಾಹಿತಿ ಇದೀಗ ನಿಮ್ಮದಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ.

ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ನಾನು ಆಶಾ. ನಾನೀಗ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ ಭವನ್ ಬ್ಯಾಂಗ್ಳೂರ್ ಪ್ರೆಸ್ ಸ್ಕೂಲ್ನಿಂದ ನಿಮ್ಮೊಂದಿಗೆ ಲೈವ್ ಆಗಿ ಮಾತನಾಡ್ತಾ ಇದ್ದೀನಿ. ನಾನು ಯಾಕೆ ಇಲ್ಲಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ 2 ದಿನಗಳ ಆಲ್ ಇಂಡಿಯಾ ಭವನ್ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ ಆವಿಷ್ಕಾರ 2026 ನಡೀತಾ ಇದೆ. ಸೆಪ್ಟೆಂಬರ್ 21 ಮತ್ತು 22 ನಡೀತಾ ಇರೋ ಈ ಸೈನ್ಸ್ ಎಕ್ಸಿಬಿಷನ್ ನಲ್ಲಿ ಅನೇಕ ಶಾಲೆಗಳ ಸ್ಟೂಡೆಂಟ್ಸ್ ತಮ್ಮ ಸೈಂಟಿಫಿಕ್ ಐಡಿಯಾಸ್, ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಮತ್ತೆ ಎಕ್ಸ್ಪೆರಿಮೆಂಟ್ ಗಳನ್ನ ಶೋಕೇಸ್ ಮಾಡ್ತಾ ಇದ್ದಾರೆ. ನಾನೀಗ ಎಕ್ಸಿಬಿಷನ್ ಏರಿಯಾನಲ್ಲಿ ಇದ್ದೀನಿ. ಸುತ್ತಮುತ್ತ ನೋಡಿದ್ರೆ ಎಲ್ಲೆಲ್ಲೂ ಕಲರ್ಫುಲ್ ಮಾಡೆಲ್ಸ್ ಕಾಣಿಸ್ತಾ ಇದೆ, ವರ್ಕಿಂಗ್ ಪ್ರಾಜೆಕ್ಟ್ಸ್ ಕಾಣಿಸ್ತಾ ಇದೆ, ಮತ್ತೆ ತಮ್ಮ ತಮ್ಮ ಐಡಿಯಾಸ್ ನ ಎಕ್ಸ್ಪ್ಲೈನ್ ಮಾಡ್ತಿರೋ ಎಂಥೂಸಿಯಾಸ್ಟಿಕ್ ಸ್ಟೂಡೆಂಟ್ಸ್ ಕೂಡ ಕಾಣಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಅಟ್ಮಾಸ್ಫಿಯರ್ ತುಂಬಾ ಲೈವ್ಲಿ ಆಗಿದೆ. ಸೈನ್ಸ್ ಅಂದ್ರೆ ಕೇವಲ ಟೆಕ್ಸ್ಟ್ ಬುಕ್ ನಲ್ಲಿ ಓದೋ ಸಬ್ಜೆಕ್ಟ್ ಅಲ್ಲ. ಕ್ವೆಶನ್ಸ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ಸ್ ಮಾಡೋದು, ನಮ್ಮ ಎವ್ರಿ ಡೇ ಲೈಫ್ ಗೆ ಅದನ್ನ ಕನೆಕ್ಟ್, ಈ ಸ್ಪಿರಿಟ್ ನ ನಾವಿಲ್ಲಿ ನೋಡಬಹುದು. ಯಾಕೆ ಇದು ಆವಿಷ್ಕಾರ 2026 ಆರ್

0: ಆರ್ಗನೈಸ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಮತ್ತೆ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ. ಮಕ್ಕಳು ಸೈನ್ಸ್ ನ ಕೇವಲ ಮಾರ್ಕ್ಸ್ಗಾಗಿ ಕಲಿದೆ, ಇಂಟ್ರೆಸ್ಟ್ ಮತ್ತೆ ಕ್ಯೂರಿಯಾಸಿಟಿ ಇಂದ ಕಲಿಬೇಕು ಅನ್ನೋದು ಈ ಎಕ್ಸಿಬಿಷನ್ ನ ಬೇಸಿಕ್ ಐಡಿಯಾ. ಈಗ ನಾನು ಎಕ್ಸಿಬಿಷನ್ ಸ್ಟಾಲ್ಸ್ ನಡುವೆ ವಾಕ್ ಮಾಡ್ತಾ ಇದ್ದೀನಿ. ಒಂದೊಂದು ಸ್ಟಾಲ್ ನೋಡಿದಾಗ ಕೂಡ ಒಂದೊಂದು ಹೊಸ ಐಡಿಯಾ ನಮಗೆ ಕಾಣಿಸ್ತಾ ಇದೆ. ನಮ್ಮ ಸ್ಕೂಲ್ ಡೇಸ್ ನೆನ್ಸ್ ಬರ್ತಾ ಇದೆ. ಕೆಲವು ಪ್ರಾಜೆಕ್ಟ್ಸ್ ನೋಡಿದ್ರೆ ನಮ್ಮ ಡೈಲಿ ಲೈಫ್ ನಲ್ಲಿ ಎದುರಾಗೋ ಪ್ರಾಬ್ಲಮ್ಸ್ಗೆ ಸೈಂಟಿಫಿಕ್ ಸೊಲ್ಯೂಷನ್ಸ್ ಹುಡುಕೋ ಪ್ರಯತ್ನ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಮಕ್ಕಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಲ್ಲಿ ಒಂದು 6 ಪ್ರಮುಖ ಥೀಮ್ಸ್ ನ ಶೋಕೇಸ್ ಮಾಡಲಾಗ್ತಾ ಇದೆ. ಮೊದಲನೆಯದು ಸಸ್ಟೈನಬಲ್ ಅಗ್ರಿಕಲ್ಚರ್ ಮತ್ತೆ ವಾಟರ್ ಕನ್ಸರ್ವೇಷನ್, ಇನ್ನೊಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಆಲ್ಟರ್ನೇಟಿವ್ಸ್ ಟು ಪ್ಲಾಸ್ಟಿಕ್ಸ್ ಅಂತ ಹೇಳಿ, ಮೂರನೇದು ಗ್ರೀನ್ ಎನರ್ಜಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರೆಸೆಂಟ್ ಡೇ ಲೈಫ್ ಅಂತ ಹೇಳ್ಬೋದು, ಇನ್ನೊಂದು ನಾಲ್ಕನೇದು ಎಮರ್ಜಿಂಗ್ ಟೆಕ್ನಾಲಜಿ ಅಂಡ್ ಐದನೇದು ರೆಕ್ರಿಯೇಷನಲ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂತ, ಅಂಡ್ ಇನ್ನೊಂದು ಥೀಮ್ ಬಂದ್ಬಿಟ್ಟು ಹೆಲ್ತ್ ಅಂಡ್ ಹೈಜಿನ್ ಗೆ ಸಂಬಂಧಿಸಿರೋದು. ಅಗ್ರಿಕಲ್ಚರ್ ನಿಂದ ಟೆಕ್ನಾಲಜಿವರೆಗೆ, ಮ್ಯಾಥಮೆಟಿಕ್ಸ್ ನಿಂದ ಹೆಲ್ತ್ ವರೆಗೆ ತುಂಬಾ ವೈಡ್ ರೇಂಜ್ ಆಫ್ ಟಾಪಿಕ್ಸ್ ನ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಇನ್ನು ಲೈವ್ ಅಪ್ಡೇಟ್ಸ್ ಗಾಗಿ ಕಾಯ್ತಾ ಇರಿ. ನಾನು ಆಶಾ, ಓವರ್ ಟು ನಾಗಶ್ರೀ.
1: ಥ್ಯಾಂಕ್ ಯು. ನೋಡಿ, ಆವಿಷ್ಕಾರ 2026 ಕುರಿತು ಮತ್ತಷ್ಟು ಮಾಹಿತಿ ನಿಮ್ದಾಗತ್ತೆ. ಕೇಳ್ತಾ ಇರಿ ಆಕಾಶವಾಣಿ FM ರಾಂಬೋ.

0: ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ನಮ್ ಜೊತೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಇಶಾನ್ ಇದ್ದಾರೆ. ಸೊ ಅವರ ಪ್ರಾಜೆಕ್ಟ್ ಬಗ್ಗೆ, ಅವರ ಮಾಡೆಲ್ ಬಗ್ಗೆ ನಾವಿವತ್ತು ಅವರಿಂದಲೇ ತಿಳಿಯೋಣ.
1: ಗುಡ್ ಆಫ್ಟರ್ನೂನ್ ಎವ್ರಿವನ್, ಮೈ ನೇಮ್ ಇಸ್ ಇಶಾನ್ ಅಂಡ್ ಐ ಆಮ್ ಫ್ರಮ್ ಡಿಪಿಎಸ್ ಬ್ಯಾಂಗ್ಲೋರ್ ಈಸ್ಟ್ ಅಂಡ್ ಮೈ ಪ್ರಾಜೆಕ್ಟ್ ಇಸ್ ಕಾಲ್ಡ್ ಏರೀಸ್ MK2. ಏರೀಸ್ ಸ್ಟ್ಯಾಂಡ್ಸ್ ಫಾರ್ ಆಟೋನಮಸ್ ರೆಸ್ಕ್ಯೂ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್. So this model is basically used in areas which are affected by disasters such as a building collapse or a landslide. In that case, our rover can go inside the building or the cave and it can detect for signs of human life before we actually send a group of people to help them. So it helps in the places where we don't want to risk the human lives and we also want to know if there are any humans actually present. So we have this, we use a group of ultrasonic sensors which makes a 3D model of the area surrounding the robot, and it also has a lot of other sensors like a temperature sensor, a humidity sensor and a flame sensor which detects for fire, temperature, humidity, etc. So say it is a closed room. Then what happens is that it can quickly detect if there's a human present or not, and it can help saving in human lives way before. We also have a camera which can, which along with AI, can work to identify the humans present in it.
0: Okay, Ishan, can you please tell me, if at all this model is implemented, what is the dimensions you are planning to bring up?
1: We are planning to have the final model dimensions of 5'10" to 5'10" to 3'. This should be pretty much enough for a large scale model.
0: Thank you, Ishan. ಯಂಗ್ ಮೈಂಡ್ಸ್ ಜೊತೆ ಮಾತನಾಡಿದಾಗ ಅವರ ಇಮ್ಯಾಜಿನೇಷನ್ ಮತ್ತೆ ಎಂಥೂಸಿಯಾಸಮ್ ಎಷ್ಟು ಜೋಶಲ್ಲಿ ಇರುತ್ತೆ ಅಂತ ಹೇಳಿ ಇನ್ನೂ ಒಂದು ಅಪ್ಡೇಟ್ ಕೊಡ್ತೀನಿ ನಾನು ಇಲ್ಲಿಂದ ಲೈವ್ ಲೊಕೇಶನ್ ಇಂದ. ಅಂಡ್ ಓವರ್ ಟು ನಾಗಶ್ರೀ. ಥ್ಯಾಂಕ್ ಯು.
2: ಥ್ಯಾಂಕ್ ಯು. ಭಾರತೀಯ ವಿದ್ಯಾಭವನ್ ಆಲ್ ಇಂಡಿಯಾ ಭವನ್ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ 2026 ಆವಿಷ್ಕಾರ್ ಚಾಮರಾಜಪೇಟೆಯಲ್ಲಿ ನಡೀತಾ ಇದೆ. ಅಲ್ಲಿಂದ ನಿಮಗೆ ಲೈವ್ ಅಪ್ಡೇಟ್ ಸಿಗ್ತಾ ಇದೆ. ನಮ್ಮ ಜೊತೆಯಾಗಿ ಆಶಾ ಅವರು ಇದ್ದಾರೆ.

0: ಹಲೋ ಎವ್ರಿವನ್. ಇಲ್ಲಿ ಸುಮಾರು ಹೊತ್ತು ಸುತ್ತಾಡಿದ ಮೇಲೆ ನನಗೆ ಇನ್ನೊಂದು ಥಾಟ್ ಬರ್ತಾ ಇದೆ. ಪ್ರತಿಯೊಂದು ಇನ್ನೋವೇಶನ್ ಕೂಡ ಒಂದು ಸಿಂಪಲ್ ಕ್ವೆಶ್ಚನ್ ನಿಂದ ಸ್ಟಾರ್ಟ್ ಆಗಿರಬಹುದು ಅಂತ. ವೈ, ಹೌ, ವೈ ನಾಟ್ ಅಂಡ್ ವಾಟ್ ಇಫ್, ಈ ಪ್ರಶ್ನೆಗಳನ್ನ ಕೇಳೋ ಕ್ಯೂರಿಯಾಸಿಟಿಯನ್ನೇ ಎನ್ಕರೇಜ್ ಮಾಡಬೇಕು. ಬಹುಶಃ ಇವತ್ತು ಇಲ್ಲಿ ಒಂದು ಸ್ಮಾಲ್ ಸೈನ್ಸ್ ಪ್ರಾಜೆಕ್ಟ್ ಏನ್ ಕಾಣ್ತಿದೆಯೋ ಒಂದು ದೊಡ್ಡ ಇನ್ನೋವೇಶನ್ ಆಗಬಹುದು ಅಂತ ನನ್ನ ಅನಿಸಿಕೆ. ಸೊ ಎಲ್ಲ ಕೇಳುಗರಿಗೆ, ನೀವು ಈಗ ಕೇಳಿರೋದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ ಭವನ್ ಬ್ಯಾಂಗ್ಳೂರ್ ಪ್ರೆಸ್ ಸ್ಕೂಲ್ನಿಂದ ನಮ್ಮ ಸ್ಪೆಷಲ್ ಲೈವ್ ಕವರೇಜ್ ಆವಿಷ್ಕಾರ್ 2026 ಸೈನ್ಸ್ ಎಕ್ಸಿಬಿಷನ್ ಬಗ್ಗೆ. ಸಸ್ಟೈನಬಲ್ ಅಗ್ರಿಕಲ್ಚರ್ ನಿಂದ ಗ್ರೀನ್ ಎನರ್ಜಿವರೆಗೆ, ವೇಸ್ಟ್ ಮ್ಯಾನೇಜ್ಮೆಂಟ್ ನಿಂದ ಎಐ ಮತ್ತು ರೊಬೋಟಿಕ್ಸ್ ವರೆಗೆ, ಮ್ಯಾಥಮೆಟಿಕಲ್ ಮಾಡೆಲಿಂಗ್ ನಿಂದ ಹೆಲ್ತ್ ಅಂಡ್ ಹೈಜೀನ್ ವರೆಗೆ ಸೈನ್ಸ್ ನ ಹಲವಾರು ಡೈಮೆನ್ಷನ್ಸ್ ಇಲ್ಲಿ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಆವಿಷ್ಕಾರ್ 2026 ನಮಗೆ ಒಂದು ಸಿಂಪಲ್ ಮೆಸೇಜ್ ಕೊಡ್ತಾ ಇದೆ. ಅದೇನ್ ಗೊತ್ತಾ, ಸೈನ್ಸ್ ಅನ್ನ ಕೇವಲ ಕಲಿಬೇಡಿ, ಕ್ವಶನ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತು ಇನ್ನೋವೇಟ್ ಮಾಡಿ. ಹಾಗಾದ್ರೆ ಇಲ್ಲಿಂದ ನಾನು ಆಶಾ, ಎಫ್ಎಂ ರೈನ್ಬೋಗಾಗಿ ಅಂಡ್ ಚಾಮರಾಜಪೇಟೆಯ ಭವನ್ ಬ್ಯಾಂಗ್ಳೂರ್ ಪ್ರೆಸ್ ಸ್ಕೂಲ್ನಿಂದ ಇದು ಎಫ್ಎಂ ರೈನ್ಬೋಗಾಗಿ ನನ್ನ ಲೈವ್ ಅಪ್ಡೇಟ್. ಕೀಪ್ ಟ್ಯೂನ್ ಟು ಎಫ್ಎಂ ರೈನ್ಬೋ, ಕೀಪ್ ಕ್ವಶನಿಂಗ್, ಕೀಪ್ ಎಕ್ಸ್ಪ್ಲೋರಿಂಗ್, ಕೀಪ್ ಇನ್ನೋವೇಟಿಂಗ್. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ನಾಗಶ್ರೀ.
1: ಥ್ಯಾಂಕ್ ಯು ಸ್ನೇಹಿತರೆ. ಇದುವರೆ ತನಕ ಆಗಲೇ ಹೇಳಿದ ಹಾಗೆ ಭಾರತೀಯ ವಿದ್ಯಾಭವನ್ನಲ್ಲಿ ನಡೀತಾ ಇರುವಂತಹ ಆಲ್ ಇಂಡಿಯಾ ಭವನ್ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ 2026 ಆವಿಷ್ಕಾರ್ ಚಾಮರಾಜಪೇಟೆಯಲ್ಲಿ ನಡೀತಾ ಇದೆ. ಇದರ ಕುರಿತಾಗಿನ ಲೈವ್ ಕವರೇಜ್ ಇವತ್ತು ನಿಮ್ಮದಾಯಿತು. ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ನ ಕುರಿತಾಗಿ ಮತ್ತು ಅಲ್ಲಿ ನಡೀತಾ ಇರುವಂತಹ ವಿದ್ಯಮಾನದ ಕುರಿತಾಗಿ ನಮಗೆ ತುಂಬಾ ಸುಂದರವಾಗಿ ಮಾಹಿತಿಯನ್ನು ಕೊಟ್ಟಿದ್ದು ಆಶಾ ಅವರು.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಮ್ಯೂಸಿಕಲಿ ಆರ್ಟ್ಸ್, ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಕರಿಯಲಿ ಕೈರುಚಿ ಸಮಯದಲ್ಲಿ ನಾವಿದ್ದೇವೆ. ಇವತ್ತಿನ ವಿಶೇಷ ಏನು ಅಂದರೆ ನುಗ್ಗೆಸೊಪ್ಪು. ನುಗ್ಗೆಸೊಪ್ಪನ್ನು ಬಳಸಿ ನೀವು ಬೇರೆ ಬೇರೆ ಖಾದ್ಯಗಳನ್ನ ಮಾಡಬಹುದು, ಬೇರೆ ಬೇರೆ ರುಚಿಯನ್ನು ಹುಡುಕಿಕೊಂಡಿರಬಹುದು. ಆದರೆ ಒಂದು ರೆಸಿಪಿ ನಾನು ಕೊಡ್ತೀನಿ, ಮತ್ತೊಂದು ರೆಸಿಪಿಯನ್ನು ನೀವು ಖಂಡಿತವಾಗ್ಲೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. 222-8120-6 ನಮ್ಮ ನಂಬರ್, ಅಥವಾ ಮೆಸೇಜ್ ಕೂಡ ಮಾಡಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ಸಂದೇಶ ಕಳಿಸಿ. ಸಂದೇಶ ಬೆಸ್ಟ್ ಆಗಿ ವರ್ಕೌಟ್ ಆಗುತ್ತೆ. ಹಾಗಿದ್ರೆ ನುಗ್ಗೆ ಸೊಪ್ಪಿನಲ್ಲಿ ನಾನು ಕಂಡು ಹಿಡ್ಕೊಂಡಿರುವಂತಹ ರೆಸಿಪಿ, ಮತ್ತೆ ಮಾಡುವಂತಹ ರೆಸಿಪಿ ಯಾವಾಗ್ಲೂ ಫುಲ್ ಪ್ರೂಫ್ ಅಂತ ಹೇಳ್ತೀವಲ್ಲ, ಅಂತ ರೆಸಿಪಿ ಒಂದಿದೆ. ಅದನ್ನ ಸರಿಯಾಗಿ ಮಾಡಕ್ ಬರಲಿಲ್ಲ ಅಂದ್ರೆ ನುಗ್ಗೆ ಸೊಪ್ಪು ಕಹಿ ಆಗುತ್ತೆ, ಮತ್ತೆ ತುಂಬಾ ಹೀಟ್ ಆಗುತ್ತೆ ದೇಹಕ್ಕೆ, ಅಷ್ಟು ರುಚಿ ಅಂತ ಕೂಡ ಅನ್ಸೋದಿಲ್ಲ. ಆದ್ರೆ ಈ ಒಂದು ಪದಾರ್ಥ ಮಾತ್ರ ಪ್ರತಿ ಸಲ ಮಾಡಿದಾಗ್ಲೂ ಸೂಪರ್ ಹಿಟ್ ಆಗುತ್ತೆ ಅಡುಗೆ ಮನೆಯಲ್ಲಿ. ಅಂದ್ರೆ 100 ಡೇಸ್ ಅಂತ ಹೇಳೋಂಗಿಲ್ಲ, ಮಿನಿಮಮ್ 10 ರೊಟೀಸ್ ಮನೇಲಿರೋ 4 ಜನಕ್ಕೆ ಅನ್ಬಹುದು, ಅಷ್ಟರ ಮಟ್ಟಿಗೆ ಚೆನ್ನಾಗಾಗತ್ತೆ. ಹೌದು, ಅಕ್ಕಿ ರೊಟ್ಟಿ. ನುಗ್ಗೆ ಸೊಪ್ಪನ್ನ ಬಿಡಿಸಿ ತೊಳೆದು ತೆಗೆದಿಟ್ಕೊಳ್ಳಿ. ಮತ್ತೆ ಇದಕ್ಕೆ ಈರುಳ್ಳಿ, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ ಇವಿಷ್ಟನ್ನು ಹಾಕಿ, ಹಾಗೆ ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸೋ ಹಾಗಿದ್ರೆ ಸೇರಿಸಬಹುದು. ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಒಂದು ಹಿಡಿ ಅಷ್ಟು ತೆಂಗಿನ ತುರಿ ಹಾಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಲೇಬೇಕು. ಮತ್ತೆ ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ಕಲಸಿ ತವಾದಕ್ಕೆ ಎಣ್ಣೆ ಹಚ್ಚಿ, ಯಾವಾಗಲೂ ಅಷ್ಟೇ ತಣ್ಣಗಿರುವಂತಹ ತವಾ ಮೇಲೆ ರೊಟ್ಟಿಯನ್ನು ತಟ್ಟಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದ್ರೆ ಒಂದು ಟೇಸ್ಟ್ ಬರುತ್ತೆ. ಅದೇ ಬಿಸಿ ಇರುವಂಥ ತವಾ ಮೇಲೆ ನೀವು ರೊಟ್ಟಿ ಶೀಟ್ ಮೇಲೆ ಹಚ್ಚಿ ರೊಟ್ಟಿಯನ್ನು ಬೇಯಿಸಿದ್ರೆ ಅದೇ ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ಎರಡೂ ಟೇಸ್ಟ್ನಲ್ಲೂ ಕೂಡ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ರೊಟ್ಟಿಯನ್ನು ಹದವಾಗಿ ಒಂದು ಕಡೆ ಸುಟ್ಟರೆ ಸಾಕು, ತಟ್ಟೆಗೆ ಹಾಕ್ಕೊಂಡು ಸವಿಯೋಕೆ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಸಿದ್ಧ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ನುಗ್ಗೆ ಸೊಪ್ಪು ಮಾಡಬೇಕಾದ್ರೆ ಜೊತೆಗೆ ಈರುಳ್ಳಿ ತರಹದ ಪದಾರ್ಥಗಳನ್ನ ಹಾಕೋದ್ರಿಂದ ದೇಹಕ್ಕೆ ಒಂದು ಸ್ವಲ್ಪ ತಂಪು ಕೂಡ ಆಗುತ್ತೆ, ಬ್ಯಾಲೆನ್ಸ್ ಕೂಡ ಆಗುತ್ತೆ. ಮತ್ತೆ ನುಗ್ಗೆ ಸೊಪ್ಪು ಪ್ಲಸ್ ಈರುಳ್ಳಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನ್. ಈರುಳ್ಳಿ ಹಾಕೋಕ್ಕೆ ಸಾಧ್ಯ ಇಲ್ಲದಿರುವಂಥ ದಿನಗಳಲ್ಲಿ ನುಗ್ಗೆ ಸೊಪ್ಪಿನ ರೊಟ್ಟಿಯನ್ನು ನಾನಂತೂ ಮಾಡೋದಕ್ಕೆ ಹೋಗೋದಿಲ್ಲ. ನೀವೇನು ಮಾಡ್ತೀರಿ ನುಗ್ಗೆ ಸೊಪ್ಪು ಸ್ಪೆಷಲ್, ಖಂಡಿತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ.

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ನುಗ್ಗೆ ಸೊಪ್ಪು ಹೆಸರುಕಾಳು ಹಾಕಿ ಉಪ್ಪೆಸರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆಯೇ ನುಗ್ಗೆ ಸೊಪ್ಪು ಎಗ್ ಬುರ್ಜಿ ಕೂಡ ಸೂಪರ್ ಆಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಮೆಣಸಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಹಾಕಿ ಕಲಸಿ ಮಾಡಿದ್ರೆ ಸಖತ್ತಾಗಿರುತ್ತೆ ಎಗ್ ಬುರ್ಜಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ರಮ್ಯಾ ರಮೇಶ್ ಅವರು ಬಿಡದಿಯಿಂದ ಎರಡು ರೆಸಿಪಿ ಒಟ್ಟೊಟ್ಟಿಗೆ ಹೇಳಿದ್ದಾರೆ, ಒಟ್ಟೊಟ್ಟಿಗೆ ನೆನಪಿಸ್ಕೊಂಡಿದ್ದಾರೆ. ಹೀಗೆ ನೀವು ಕೂಡ ನುಗ್ಗೆ ಸೊಪ್ಪನ್ನು ಕಡೇ ಪಕ್ಷ ವಾರದಲ್ಲಿ ಒಂದು ದಿನ ಆದರೂ ಬಳಸುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ದೇಹಕ್ಕೆ ಬೇಕಾಗಿರುವಂತಹ ಎಷ್ಟೋ ಪೋಷಕಾಂಶಗಳು ಸಿಗುತ್ತೆ. ಒಂದು ಕಾಲಕ್ಕೆ ನುಗ್ಗೆ ಸೊಪ್ಪು ಮನೆ ಮುಂದೆ ಫ್ರೀಯಾಗಿ ಬೆಳೀತಾ ಇತ್ತು, ಮರದಲ್ಲಿ ಬಿಟ್ಟಿರೋದನ್ನ ಇಡೀ ರಸ್ತೆ ಜನ ಬೆಳೆಸಬಹುದಾಗಿತ್ತು. ಕಡೆ ಪಕ್ಷ ರಸ್ತೆಯಲ್ಲಿ ಒಂದಿಬ್ಬರ ಮನೆಯಲ್ಲಾದರೂ ಕೂಡ ನುಗ್ಗೆ ಮರವನ್ನು ಹಾಕಿರ್ತಾ ಇದ್ರು, ಮತ್ತೆ ಎಷ್ಟೋ ಕಡೆ ಬೀದಿ ಬದಿಯಲ್ಲಿ ಕೂಡ ನುಗ್ಗೆ ಮರ ಕಾಣಿಸಿಗ್ತಾ ಇತ್ತು. ಅದಕ್ಕೆ ಯಾರು ವಾರಸದಾರರು ಇರ್ತಾರಲ್ಲ, ಬೇಕಾದ ಹಾಗೆ ಬಳಸಬಹುದಾಗಿತ್ತು. ಆದರೆ ಇವಾಗ ದುಡ್ಡು ಕೊಟ್ಟು ಕೊಂಡ್ಕೊಂಡಾದರೂ ಸರಿ ನುಗ್ಗೆ ಸೊಪ್ಪನ್ನು ಬಳಸಿ ಅಂತ ಹೇಳ್ತಾ ಇವತ್ತಿನ ಕರೆಯಲ್ಲಿ ಕೈ ರುಚಿ ಮುಗಿಸ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ನೀವು ಕೇಳ್ತೀರಿ.
1: ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9ನೇ ಭಾರತ ಅಂತಾರಾಷ್ಟ್ರೀಯ ಜಲ ಸಪ್ತಾಹ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟ್ರಪತಿಯವರು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 9ನೇ ಭಾರತ ಅಂತಾರಾಷ್ಟ್ರೀಯ ಜಲ ಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನೀರಿನ ಪ್ರತಿ ಹನಿಯನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ನಿಖರವಾಗಿ ಬಳಸುವುದು ಹಾಗೂ ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜಲ ನಿರ್ವಹಣೆಯ ಪ್ರಮುಖ ಸವಾಲುಗಳ ಕುರಿತು ಎಲ್ಲಾ ಪಾಲುದಾರರು ಒಂದೆಡೆ ಸೇರಿ ಸಮಾಲೋಚಿಸಲು ಈ ಜಲ ಸಪ್ತಾಹ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸುರಕ್ಷಿತ ಮತ್ತು ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಅಧಿವೇಶನದ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನಲ್ಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಹಲವು ರಾಷ್ಟ್ರಗಳ ನಾಯಕರೊಂದಿಗೆ ಸಭೆಗಳನ್ನು ನಡೆಸಿದ್ದಾರೆ. ದಕ್ಷಿಣ ಪೆಸಿಫಿಕ್ ರಾಷ್ಟ್ರವಾದ ನೌರು ದೇಶದ ಅಧ್ಯಕ್ಷ ಡೇವಿಡ್ ಅಡಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಸಚಿವರು ಶ್ಲಾಘಿಸಿದ್ದಾರೆ ಹಾಗೂ ಆ ದೇಶದ ಅಭಿವೃದ್ಧಿ ಪಾಲುದಾರಿಕೆಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದ ನಡುವೆ ಮೊದಲ V4 ಮತ್ತು ಭಾರತ ವಿದೇಶಾಂಗ ಸಚಿವರ ಸಭೆ ನಿನ್ನೆ ನಡೆಯಿತು. ಸ್ಲೋವಾಕಿಯಾದ ಅಧ್ಯಕ್ಷತೆಯಲ್ಲಿ ನಡೆದ ಈ ಐತಿಹಾಸಿಕ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಪೋಲೆಂಡ್, ಹಂಗೇರಿ, ಸ್ಲೋವಾಕಿಯಾ ಮತ್ತು ಜೆಕ್ ಗಣರಾಜ್ಯದ ವಿದೇಶಾಂಗ ಸಚಿವರು ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಒಂದು ರಾಜ್ಯಸಭಾ ಸ್ಥಾನ ಹಾಗೂ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳ ವಿಧಾನ ಪರಿಷತ್ನ ಒಟ್ಟು 28 ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಟಿಎಂಸಿ ಸಂಸದೆ ರುಕ್ಮಿಣಿ ಮಲ್ಲಿಕ್ ಅವರ ರಾಜೀನಾಮೆಯಿಂದಾಗಿ ಪಶ್ಚಿಮ ಬಂಗಾಳ ರಾಜ್ಯಸಭಾ ಸ್ಥಾನ ತೆರವಾಗಿತ್ತು. ರಾಜ್ಯಸಭಾ ಸ್ಥಾನಕ್ಕೆ ಈ ತಿಂಗಳ 29 ನಾಮಪತ್ರ ಸಲ್ಲಿಕೆಯಾಗಲಿದ್ದು 16 ಮತದಾನ ನಡೆಯಲಿರುವ. ಇದರ ಜೊತೆಗೆ ಉತ್ತರ ಪ್ರದೇಶದ 11, ಬಿಹಾರದ 8, ಮಹಾರಾಷ್ಟ್ರದ 5 ಹಾಗೂ ಕರ್ನಾಟಕದ 4 ವಿಧಾನ ಪರಿಷತ್ ಸ್ಥಾನಗಳಿಗೆ 23 ಮತದಾನ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ವಿಧಾನ ಪರಿಷತ್ ಚುನಾವಣೆಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಇದೇ ತಿಂಗಳ 29 ಆರಂಭವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ನೋಟ ಇಲ್ಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5 ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ಇಂದು ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ತಂಡಕ್ಕೆ 217 ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 11.1 ಓವರ್ಗಳಲ್ಲಿ 7 55 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 216 ರನ್ ಗಳಿಸಿತು. ಸ್ಮೃತಿ ಮಂದಾನಾ 79, ಶಫಾಲಿ ವರ್ಮಾ 48 ಹಾಗೂ ರಿಚಾ ಘೋಷ್ ಅಜೇಯ 49 ರನ್ ಗಳಿಸಿ ತಂಡದ ಮೊತ್ತಕ್ಕೆ ಕೊಡುಗೆ ನೀಡಿದರು. ಈ ನಡುವೆ ಭಾರತ ತಂಡದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂಧಾನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 11,000 ರನ್ಗಳನ್ನು ಪೂರೈಸಿದ ವಿಶ್ವದ ಮೊದಲ ಆಟಗಾರ್ತಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಅವರು ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರ 10,868 ರನ್ಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆದ 16 ಸುತ್ತಿನ ಪಂದ್ಯದಲ್ಲಿ ಭಾರತದ ತಂಡ ಥೈಲ್ಯಾಂಡ್ ತಂಡವನ್ನು 3-2 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಭಾರತದ ಗೆಲುವಿನಲ್ಲಿ ಯಶಸ್ವಿನಿ ಘೋರ್ಪಡೆ ಹಾಗೂ ಶ್ರೀಜಾ ಅಕುಲಾ ಪ್ರಮುಖ ಪಾತ್ರ ವಹಿಸಿದರು. ಭಾರತ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತರ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3 ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9 ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ. ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
4: ಸ್ನೇಹಿತರೆ, ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗುಪಕೃತಿಯೋ ಆವುದೋ ಮನದ. ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗುಪಕೃತಿಯೋ ಆವುದೋ ಮನದ. ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀ ಒಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ.

ಇನ್ನೊಂದು ಬಹಳ ಅದ್ಭುತ ಮಾತು. ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಗೆ ಉಪಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಅದೇ ಬಿಡುಗಡೆಯ ಜೀವಕ್ಕೆ ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಜೀವಕ್ಕೆ ಬಿಡುಗಡೆ ಯಾವಾಗ ಸಿಗ್ತದೆ? ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಧನ್ಯತೆಯ ಕ್ಷಣಗಳು ಅಂತ ಬರ್ತವೆ. ಧನ್ಯತೆಯ ಕ್ಷಣಗಳು ಬಹಳ ಮುಖ್ಯ. ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ಕ್ಷಣಗಳನ್ನು ಕಂಡುಕೊಂಡಿದ್ದಾರೆ. ಕೆಲವರು ಗುಡಿ ಪೂಜೆ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ರೀ ಪೂಜೆ ಇವತ್ತು, ಭಾಳ ಸಮಾಧಾನ ಆಯ್ತು ಮನಸ್ಸಿಗೆ ಅಂತಾರೆ. ಇನ್ನು ಕೆಲವರು ಕಥೆ ಕೇಳಿದಾಗ ಅಂತಾರೆ. ಇನ್ನು ಕೆಲವರು ಅಲ್ಲಿ ಹೋಗಿದ್ವಿ ನಾವು ಎಷ್ಟು ಚೆನ್ನಾಗಿದ್ದು ಗೊತ್ತಾ ಹಿಮಾಲಯ ನೋಟ ಚಂದ ಅಂತಾರೆ. ಇನ್ನು ಕೆಲವರು ಹಾಡಿನಲ್ಲಿ ಧನ್ಯತೆ ಪಡ್ಕೊಳ್ತಾರೆ. ಇನ್ನು ಕೆಲವರು ಬಡವರಿಗೆ ಸಮಾಧಾನ ಮಾಡಿ ಬಡವರಿಗೆ ಉಪಕಾರ ಮಾಡೋದ್ರಿಂದ ಅದಕ್ಕೆ ಹೇಳ್ತಾರೆ ಪೂಜೆ ಕಥೆ ಸೊಗಸು ನೋಟ ಹಾಡು ಬಡವರಿಗೆ ಉಪಕೃತಿ ಆವುದೋ ಯಾವುದಾದ್ರೂ ಆಗಲಿ ಮನದ ಬಡಿದಾಟವನ್ನು ನಿಲ್ಲಿಸಿ. ಮನದಲ್ಲಿ ಕೋಲಾಹಲ ಕುರುಕ್ಷೇತ್ರ ಆಗ್ತಾ ಇದೆ, ಅದರ ಬಡದಾಟವನ್ನು ಒಂದು ಕ್ಷಣ ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಮನಸ್ಸಿಗೆ ಶಾಂತಿಯನ್ನು ಕೊಡೋದಾದರೆ ತೃಪ್ತಿಯನ್ನು ಕೊಡೋದಾದರೆ ಅದೇ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಜೀವಕ್ಕೆ ಬಡಗಡೆ ಪಡ್ಕೊಳ್ಳೋದಕ್ಕೆ ಏನು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ನೀನು ಮಾಡುವಂಥ ಹಾಡಿನಲ್ಲಿ ಕಥೆಯಲ್ಲಿ ಉಪಕೃತಿ ಮಾಡುವಾಗ ಪೂಜೆಯಲ್ಲಿ ಯಾವುದರಲ್ಲೂ ಧನ್ಯತೆಯನ್ನು ಕಂಡುಕೊಳ್ಳಪ್ಪ. ಎಷ್ಟು ಫ್ರೀಡಮ್ ಕೊಡ್ತಾರೆ. ಆವುದೋ ಯಾವುದೋ ಒಂದು ಮನಸ್ಸಿನ ಬಡದಾಟವನ್ನು ನಿಲ್ಲಿಸೋದಕ್ಕೆ ಯಾವುದು ಅನುವಾಗ್ತದೋ ಅದೇ ನಿನ್ನ ಜೀವಕ್ಕೆ ಬಿಡುಗಡೆ ಮಾಡುವಂಥ ಒಂದು ಉಪಕರಣ ಅನ್ನುವ ಮಾತನ್ನು ಹೇಳ್ತಾರೆ.

ಕಣ್ಗಳಿಗೆ ಹೊಗೆಯ ನೂದಲು ಬೇಡ, ಜಗವ ಸುಡುಗಾಡೆನ್ನುವ ಕಟು ತಪಸ್ಸು ಬೇಡ. ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ, ಜಗವ ಸುಡುಗಾಡೆನ್ನುವ ಕಟು ತಪಸ್ಸು ಬೇಡ. ಮಗುವು ತಾಯಿ ತಂದೆ ಕಣ್ ಮುಂದೆ ನಡೆವಂತೆ ನಡೆ, ಮಿಗೆ ಚಿಂತೆ ತಲೆಹರಟೆ ಮಂಕುತಿಮ್ಮ. ಮಗುವು ತಾಯಿ ತಂದೆ ಕಣ್ ಮುಂದೆ ನಡೆವಂತೆ ನಡೆ, ಮಿಗೆ ಚಿಂತೆ ತಲೆಹರಟೆ ಮಂಕುತಿಮ್ಮ.

0: ಸುಂದರವಾದ ಮಾತು. ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ, ಜಗವ ಸುಡುಗಾಡೆನ್ನುವ ಕಟು ತಪಸ್ಸು ಬೇಡ. ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಒಂದು ನಾಲ್ಕು ಸಾಲಿನಲ್ಲಿ ಇಷ್ಟು ದೊಡ್ಡ ಜೀವನ ತತ್ವ ಹೇಳೋಕೆ ಸಾಧ್ಯ ಇದೆ ಅಂತ ಗೊತ್ತಾದದ್ದೇ ಕಗ್ಗದಿಂದ ಎಲ್ಲರಿಗೂ. ಹೇಗೆ ಬದುಕಬೇಕು ಜೀವನದಲ್ಲಿ ಬದುಕಿದಾಗ? ನಗು ನಗುವ ಕಣ್ಗಳಿಗೆ ಸಂತೋಷವಾಗಿರುವಂಥವರಿಗೆ ಹೊಗೆನ ಊದಲು ಬೇಡ. ನಗನಗ್ತಾ ಇದ್ದಾರೆ ಜನ, ಅವ್ರ ಜೀವನದಲ್ಲಿ ಹೊಗೆ ಹಾಕಬೇಡಿ. ನಿಮಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ಮತ್ತೊಬ್ಬರ ಜೀವನದಲ್ಲಿ ತೊಂದರೆ ಮಾಡೋದಕ್ಕೆ ನಿಮ್ಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ. ನಗುನಗುವ ಕಣ್ಗಳಿಗೆ ಹೊಗೆ ಊದಿದ ಹಾಗೆ ಸಂತೋಷವಾಗಿರುವ ಜೀವನದಲ್ಲಿ ಯಾಕೆ ನೋವು ತಂದು ಕೊಡ್ತೀರಿ ನೀವು? ಜಗವ ಸುಡುಗಾಡ ಎನ್ನುವ ಕಟು ತಪಸ್ಸು ಬೇಡ. ಕೆಲವ್ರು ಹೇ ಜಗತ್ ಚೆನ್ನಾಗಿಲ್ಲ ಬಿಟ್ಕೊಟ್ಟು ಹಿಮಾಲಯಕ್ಕೆ ಹೋಗ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿಮಾಲಯಕ್ಕೆ ಹೋಗ್ಬೇಡ್ರಿ ಶಾಂತಿ ಪಡ್ಕೊಳ್ಳೋಕ್ಕೆ. ಹಿಮಾಲಯ ಹೋಗದೆ ನೀವು ಹೋಗದೇ ಇದ್ರೂ ಶಾಂತವಾಗೇ ಇದೆ. ನೀವು ಹೋಗಿ ಹಿಮಾಲಯ ಶಾಂತಿ ಕೆಡಿಸ್ತೀರಷ್ಟೇ, ಅಲ್ಲೇನು ಶಾಂತಿ ಸಿಗೋಲ್ಲ ನಿಮಗೆ. ನಿಮಗೆ ಶಾಂತಿ ಸಿಗಬೇಕಾದ್ರೆ ನಿಮ್ಮ ಊರು ಮಾರ್ಕೆಟಲ್ಲಿ ಸಿಗಬೇಕು. ನಿಮ್ಮ ಊರು ಮಾರ್ಕೆಟಲ್ಲಿ ಸಿಕ್ಕರೆ ಅದು ನಿಮ್ಮ ಶಾಂತಿ. ಆದ್ದರಿಂದ ಜಗ ಸುಡುಗಾಡು, ಏನು ಕೆಟ್ಟ ಹೋಗಿದೆ, ಜಗತ್ ಪ್ರಯೋಜನ ಇಲ್ಲ ಅಂತ ಆ ಕಟು ತಪಸ್ಸು ಬೇಡ. ಹೇಗೆ ಹೋಗ್ಬೇಕು ಜೀವನದಲ್ಲಿ? ಎಷ್ಟು ಸುಲಭವಾಗಿ ಹೇಳ್ತಾರೆ ಗೊತ್ತಾ? ಮಗು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ, ಕಣ್ಮುಂದೆ ಚಿತ್ರ ಬರಬೇಕು ನಿಮಗೆ. ಪುಟ್ಟ ಮಕ್ಕಳು ನಡ್ಕೊಂಡು ಹೋಗ್ತಿರ್ತಾರೆ, ಹಿಂದೆ ಅಪ್ಪ ಅಮ್ಮ ಇದ್ದಾರೆ ಅಂತ ಧೈರ್ಯ ಇದ್ದಾಗ ಮಕ್ಕಳು ಆರಾಮಾಗಿ ಹೋಗ್ತಾರೆ, ಏನು ಜವಾಬ್ದಾರಿ ಇಲ್ಲ, ಆರಾಮಾಗಿ ಹೋಗ್ತಿರ್ತಾರೆ. ಹಿಂದೆ ತಂದೆ ತಾಯಿ ಇದ್ದಾಗ, ಯಾಕಂದರೆ ಅವ್ರ ಜವಾಬ್ದಾರಿ ಅಪ್ಪ ಅಮ್ಮ ನೋಡ್ಕೋತಾರೆ ಅಂತಿದೆ. ಅದಕ್ಕೆ ಹೇಳ್ತಾರೆ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ. ಸುಮ್ಮನೆ ಒಂದೇ ಮಗುನ ಬಿಟ್ಬಿಟ್ರೆ ಗಾಬರಿ ಅಳೋಕೆ ಶುರು ಆಗುತ್ತೆ ಅಪ್ಪ ಅಮ್ಮ ಇಲ್ಲದೆ ಹೋದರೆ. ಅಪ್ಪ ಅಮ್ಮ ಇದ್ದಾರೆ ಅಂತ ಭದ್ರತೆಯಲ್ಲಿ ಮಗು ಹೇಗೆ ನಿಶ್ಚಿಂತೆಯಾಗಿ ಹೋಗ್ತದೋ, ಹಾಗೆ ನಾವು ಕೂಡ ಭಗವಂತ ಇದ್ದಾನೆ, ಅವನ ಆಶ್ಚರ್ಯದಲ್ಲಿ ನಾವು ಇದ್ದೇವೆ, ಕರುಣೆಯಲ್ಲಿ ಇದ್ದೇವೆ ಅಂತ ನಿಶ್ಚಿಂತೆ ನಡ್ಕೊಂಡು ಹೋಗೋದಿದೆಯಲ್ಲ, ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಉಳುಕಿ ಚಿಂತೆ ಮಾಡ್ತಿರಲ್ಲ ಹೇಗೆ ಹಾರಬೇಕು ಅಂತ. ಇಲ್ಲೋ ಸಣ್ಣ ಘಟನೆ ಹೇಳಿಬಿಡ್ಬೇಕು. ಅದನ್ನು ನಾನು ಬಹಳ ವರ್ಷಗಳಿಂದ ನಮ್ಮ ಊರಿಗೆ ಹೋದಾಗ, ನನ್ನ ಮಗ ಪುಟ್ಟ ಮಗ ಒಂದೂವರೆ ವರ್ಷದವನು, ಹೊರಗೆ ಬರ್ತಾ ಇದ್ವಿ ಕಾಣಿಸ್ತಿಲ್ಲ ಮಗು, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹುಡುಕಾಡಲು ಸಿಗಲಿಲ್ಲ. ನಾನು ಎರಡು ಸೂಟ್ ಕೇಸ್ ಇಟ್ಟು ಹೊರಗೆ ಬರಬೇಕಾದ್ರೆ ಈ ಹಳೆ ಮನೆ ಮುಂದೆ ಕಟ್ಟೆ ಇರ್ತದೆ, ಕಲ್ಲಿನ ಕಟ್ಟೆ, ಎಡಕ್ಕೆ ಬಲಕ್ಕೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದ. ಓ ಇದ್ದಾನೆ ಹುಡುಗ ಅಂದೆ. ಅವನ ನೋಡಿದ ತಕ್ಷಣ ಅಪ್ಪ ಅಂದ ಹಾರ್ಕೊಂಬಿಟ್ಟ. ನಾನು ಕೈಯಲ್ಲಿ ಸೂಟ್ ಕೇಸು, ಅವ್ನು ಹಿಡ್ಕೊಳ್ಳದೆ ಹೋದರೆ ಅವ್ನ ಮುಖ ಎದುರಿಗಿನ ಕಟ್ಟೆಗೆ ಬಡದು ಮುಖ ಗಾಯ ಆಗ್ತದೆ ಅಂತ ಗೊತ್ತು. ಎದೆ ಬಡತ ನಿಂತು ಹೋಯ್ತು. ತಕ್ಷಣ ಸೂಟ್ ಕೇಸ್ ಬಿಟ್ಟು ಅವ್ನು ಗಪ್ಪಿ ಅಪ್ಕೊಂಬಿಟ್ಟು, ಏನು ಹಿಂಗೆ ಹಾರ್ಕೊಂಡೆ ನೀನು, ಹಿಡ್ಕೊಳ್ತಿದ್ರೆ ಏನಾಗ್ತಿತ್ತು ಹೇಳು, ನಿನ್ನ ಮುಖ ಕಲ್ಲಿಗೆ ಬಡಿತಿರ್ಲಿಲ್ವಾ ಅಂದೆ. ಅವನು ಮುದ್ದಾಗಿ ನಕ್ಬಿಟ್ಟು ಹೇಳ್ದ, ನೀ ಹಿಡ್ಕೋತಿ ಅಂತ ಗೊತ್ತಿತ್ತು ಅಂದ. ಇದು ನನಗೆ ಬಹಳ ದೊಡ್ಡ ತತ್ವ ಅನಿಸ್ಬಿಡ್ತು. ಅಪ್ಪ ಹಿಡ್ಕೋತಾನೆ ಅಂತ ಎಷ್ಟು ಖಚಿತವಾದ ನಂಬಿಕೆ ಮಗುಗೆ ಇದೆಯೋ, ಅದೇ ನಂಬಿಕೆಯಿಂದ ನಾವು ಭಗವಂತನ ಕೈಯಲ್ಲಿ ಹಾರ್ಕೊಂಡ್ರೆ ಖಂಡಿತ ಕೈ ಬಿಡಲ್ಲ ಅವನು. ಆ ನಂಬಿಕೆ ಹೇಳ್ತಾರೆ ಅವರು, ಮಗುವು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ, ಹಿಂದೆ ತಂದೆ ಇದ್ದಾನೆ, ತಾಯಿಯಾದಂಥ ಭಗವಂತ ಇದ್ದ, ನನಗೆ ಚಿಂತೆ ಅಂತ ಹೇಳಿ ನಿರಾಳವಾಗಿ ನಡ್ಕೊಂಡು ಹೋಗಿ, ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಬೇರೆ ಚಿಂತೆ ಅಲ್ಲ, ತಲೆ ಹರಟೆ, ಅದು ತಲೆ ಕೆಡಿಸ್ಕೋಬೇಡಿ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನೋಡಿ, ವರ್ಲ್ಡ್ ರೋಸ್ ಡೇ ಕುರಿತಾಗಿ ಒಂದೇ ಒಂದು ಚಂಕ್ನಲ್ಲಿ ಮಾತಾಡಿ ಮುಗಿಸೋಣ ಅಂತ ಇದ್ದೆ, ಆದರೆ ನಿಮ್ಮ ಸಂದೇಶಗಳು ಒಂದೇ ಚಂಕ್ನಲ್ಲಿ ಮಾತಾಡಿ ಮುಗಿಸೋದಕ್ಕೆ ಆಗದೇ ಇರೋ ಹಾಗೆ ಮಾಡ್ತಾ ಇದೆ. ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿಟಿಎಂ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ವಿಶ್ವ ಗುಲಾಬಿ ದಿನದ ಪ್ರೇರಣೆ ಮೆಲಿಂಡಾ ರೋಸ್ ಅನ್ನುವಂತಹ 12 ವರ್ಷದ ಕೆನಡಾದ ಬಾಲಕಿ. ಅಪರೂಪದ ರಕ್ತದ ಕ್ಯಾನ್ಸರ್ನಿಂದ ಪೀಡಿತಳಾಗಿದ್ದಲೂ ಕೂಡ ಅವಳ ಜೀವಿತಾವಧಿ ಇನ್ನೇನು ಕೆಲವೇ ವಾರಗಳು ಅಂತ ಡಾಕ್ಟರ್ಗಳು ಹೇಳಿದರೂ ಕೂಡ ಅವಳು ಹಲವು ತಿಂಗಳು ಕೂಡ ಕಾಲ ಬದುಕಿ ಇತರ ರೋಗಿಗಳಿಗೆ ಪತ್ರಗಳು, ಕವನಗಳು ಮತ್ತು ಸಂದೇಶಗಳ ಮೂಲಕ ಧೈರ್ಯ ತುಂಬಿದ್ಲು. ಅವಳ ನೆನಪಿಗಾಗಿ ಭಾರತದ ಕ್ಯಾನ್ಸರ್ ಪೇಷಂಟ್ಸ್ ಏಡ್ ಅಸೋಸಿಯೇಷನ್ CPAA 1999 ಮತ್ತು 2000 ಸುಮಾರಿಗೆ ವಿಶ್ವ ಗುಲಾಬಿ ದಿನವನ್ನು ಆರಂಭಿಸಿತು. ಗುಲಾಬಿ ಹೂವನ್ನ ಇದರ ಚಿಹ್ನೆಯಾಗಿ ಆಯ್ಕೆ ಮಾಡಲಾಯಿತು ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಸಂದೇಶ, ತುಂಬ ಒಳ್ಳೆಯ ಮಾಹಿತಿ. ಥ್ಯಾಂಕ್ ಯು ಅನಿಲ್ ಅವರೇ. ಹಾಗೆ ಹರೀಶ್ ಅವರು ಹೇಳ್ತಾ ಇದ್ದಾರೆ, ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ನೋಡಿ ಬಂದಿದ್ದೀನಿ. ಧೂಮಪಾನ, ಮದ್ಯಪಾನ, ಗುಟ್ಕಾ ತಿನ್ನೋರಿಗಂತೂ ಕೊನೆಗೆ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಚಟಗಳನ್ನು ಕಲಿಯೋದು ತುಂಬಾ ಸುಲಭ, ಆದರೆ ಚಟಗಳನ್ನು ಬಿಡೋದು ತುಂಬ ಕಷ್ಟ. ಚಟದಿಂದ ಒಳ್ಳೆಯದು ಆಗಿರೋದು ಇಲ್ಲವೇ ಇಲ್ಲ. ದುಶ್ಚಟಗಳಿಂದ ನಮಗೆ ನಿಜಕ್ಕೂ ಬರೀ ಆರೋಗ್ಯ ಮಾತ್ರ ತೊಂದರೆ ಆಗತ್ತೆ ಅಂತ ಅಲ್ಲ, ಮಾನಸಿಕ, ದೈಹಿಕ, ಭಾವನಾತ್ಮಕ ಬದಲಾವಣೆಗಳು ಕೂಡ ಆಗತ್ತೆ, ಮತ್ತು ಒಂದು ಇಡೀ ಕುಟುಂಬ ಅದರಿಂದ ತೊಂದರೆಗೆ ಒಳಗಾಗೋ ಹಾಗೆ ಆಗತ್ತೆ. ಹಾಗಾಗಿ ದುಶ್ಚಟಗಳಿಗೆ ನಾವು ಬಲಿಯಾಗೋಕ್ಕೂ ಮುಂಚೆ ನಮ್ಮ ಮನಸ್ಸನ್ನು ಒಂದು ಸಲ ಇಂತಹ ವಿಚಾರಗಳ ಕಡೆ ಗಮನ ಕೊಡೋದು ಒಳ್ಳೆಯದು. ಈ ಕಡೆ ಇಂತಹ ವಿಚಾರಗಳನ್ನ ನಮ್ಮ ಮನಸ್ಸಿನ ಮುಂದೆ ತಂದ್ರೆ ಅದೇ ತೂಕ ಮಾಡಿ ನೋಡುತ್ತೆ ಅಂತ ಅನ್ಸುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ ಅಲ್ವಾ. ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ. ಅಂದ ಹಾಗೆ ಮತ್ತೊಂದು ದಿನ ಯಾವುದು ಗೊತ್ತಾ, ವರ್ಲ್ಡ್ ರೈನೋ ಡೇ ಕೂಡ September 22 ಆಚರಿಸ್ತಾರೆ. ವರ್ಲ್ಡ್ ರೈನೋ ಡೇ WWF ಸೌತ್ ಆಫ್ರಿಕಾದಲ್ಲಿ 2010 ಮೊದಲ ಬಾರಿಗೆ ಆಚರಿಸಲಾಯಿತು. ಅದಾದ ನಂತರ ಮುಂದಿನ ವರ್ಷದಿಂದ 2011 ವಿಶ್ವದಾದ್ಯಂತ ಪ್ರತಿಯೊಬ್ಬರು ಕೂಡ ಈ ಒಂದು ವರ್ಲ್ಡ್ ರೈನೋ ಡೇನ ಆಚರಿಸೋಕೆ ಶುರು ಮಾಡಿದ್ರು. ಆಫ್ರಿಕನ್ ಮತ್ತು ಏಷ್ಯನ್ ರೈನೋ ಸ್ಪೀಷೀಸ್ ಎರಡನ್ನೂ ಕೂಡ ಇದರಲ್ಲಿ ಒಳಗೊಳ್ಳಲಾಗಿದೆ. ಹಾಗೆಯೇ ಬ್ಲ್ಯಾಕ್, ವೈಟ್, ಗ್ರೇಟರ್ ವನ್ ಹಾಂಡ್, ಸುಮಾತ್ರನ್ ಮತ್ತು ಜಾವನ್ ರೈವೋಸ್ ಅಂತ ಹೇಳಿ ರೈನೋಸ್ ಅಂತ ಹೇಳಿ 5 ಬಗೆಯ ರೈನೋಗಳಿದೆಯಂತೆ. ಇಷ್ಟು ಬಗೆಯ ರೈನೋಸ್ನು ಕೂಡ ಸೆಲೆಬ್ರೇಟ್ ಮಾಡುವಂತಹ ದಿನ ಇದು ವರ್ಲ್ಡ್ ರೈನೋ ಡೇ. ಕನ್ನಡದಲ್ಲಿ ಏನಂತಾರೆ ರೈನೋಗೆ, ಗೆಂಡಮೃಗ ಅಂತೀವಾ?

ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಘೇಂಡಾಮೃಗ ದಿನ ಕೂಡ ಇವತ್ತೇ ಸೆಪ್ಟೆಂಬರ್ 22ನೇ ತಾರೀಕಿಗೆ. ಮುಖ್ಯವಾಗಿ ಅಕ್ರಮ ಬೇಟೆಯನ್ನು ತಡೆಯೋದು, ಕೊಂಬುಗಳ ಅಕ್ರಮ ವ್ಯಾಪಾರವನ್ನು ತಡೆಗಟ್ಟೋದು, ಹಾಗೆ ವಾಸಸ್ಥಾನ ನಾಶದ ವಿರುದ್ಧ ಕಹಳೆ ಊದೋದು, ಜಾಗೃತಿ ಮೂಡಿಸೋದು ಇವತ್ತಿನ ಉದ್ದೇಶ. ಇದನ್ನು ಕೂಡ ಅನಿಲ್ ಅವರು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ರು, ಥ್ಯಾಂಕ್ ಯು ಅಂತ ಹೇಳ್ತಾ. ಮತ್ತೊಂದು ದಿನವನ್ನು ಕೂಡ ಸೆಪ್ಟೆಂಬರ್ 22ನೇ ತಾರೀಕು ಆಚರಿಸಲಾಗುತ್ತೆ. ವಿಶ್ವದಾದ್ಯಂತ ಇವತ್ತು ವರ್ಲ್ಡ್ ಕಾರ್ ಫ್ರೀ ಡೇ ಅಂತ ಹೇಳ್ತಾರೆ. ಕಾರ್ ಫ್ರೀ ಡೇ ಅಂದರೆ ಏನು ಅಂದರೆ, ಇದನ್ನು ಮೊದಲಿಗೆ 2000ನೇ ಇಸ್ವಿನಲ್ಲಿ ಶುರು ಮಾಡಿದ್ದು. ಇವತ್ತಿನ ದಿನ ಯಾರೂ ಕೂಡ ಕಾರ್ನ ಹೊರಗಡೆ ತೆಗೆಯೋದಿಲ್ವಂತೆ. ಯಾಕೆ ಅಂತಂದರೆ ಆ ಮೂಲಕ ನಾವು ಪ್ರಕೃತಿಗೆ ಕೊಡ್ತಾ ಇರುವಂತಹ ಒಂದು ಕೊಡುಗೆ. ಆದಷ್ಟು ಕೂಡ ನಡಿಗೆಯನ್ನು ಉತ್ತೇಜಿಸೋದು ಇದರ ಹಿಂದಿನ ಉದ್ದೇಶ ಅಂತೆ. ಎಷ್ಟು ಸುಂದರವಾದಂತಹ ಉದ್ದೇಶ ಅಲ್ಲ. ಆದರೆ ದಿನೇ ದಿನೇ ನಾವು ತುಂಬಾ ಆಧುನಿಕರಾಗ್ತಾ ಇದ್ದೀವಿ ಅನ್ನೋಂಥ ಹೆಸರಿನಲ್ಲಿ ಎಷ್ಟೆಲ್ಲ ಪರಿಸರದ ಮೇಲೆ ಒಂದು ಬಗೆಯ ಏನೇ ಹೇಳಬೇಕು ಅಂತ ಗೊತ್ತಾಗಲ್ಲ. ಎಷ್ಟೋ ಸಲ ತುಂಬಾ ದುಡಿಸ್ಕೊಳ್ತಾ ಇದ್ದೀವಿ ಪ್ರಕೃತಿಯನ್ನು ಅಂತ ಅನಿಸುತ್ತೆ. ಪೆಟ್ರೋಲ್ ಇರಬಹುದು ಅಥವಾ ಇತರೆ ಉತ್ಪನ್ನಗಳಿರಬಹುದು, ಅದು ಗಾಳಿಗೆ ಬಿಡುಗಡೆ ಮಾಡುವಂತಹ ಅನಿಲಗಳು, ಅದರ ಕುರಿತಾಗಿ ಕೂಡ ನಮಗೆ ಯೋಚನೆ ಇಲ್ಲ. ಹೆಚ್ಚುತ್ತಾ ಇರುವಂತಹ ಗ್ಲೋಬಲ್ ವಾರ್ಮಿಂಗ್ನ ಕುರಿತಾಗಿ ಕೂಡ ನಮಗೆ ಯೋಚನೆ ಇಲ್ಲ. ಮತ್ತು ಬೆಲೆ ಜಾಸ್ತಿ ಆಯಿತು ಅಂತ ಹೇಳ್ತೀವಿ, ಆದರೆ ನಡಿಗೆಯನ್ನಂತೂ ಆಶ್ರಯಿಸೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಸರ್ಕಾರಿ ಸಾರ್ವಜನಿಕ ಸಾರಿಗೆಯನ್ನು ಬಳಸೋದು ಉತ್ತಮ ಅಂತ ಹೇಳ್ತೀವಿ, ಆದರೆ ದೊಡ್ಡ ಕಾರನ್ನು ಬರೀ ಒಬ್ಬರೇ ಒಬ್ಬರು ಓಡಿಸ್ಕೊಂಡು ಹೋಗೋದನ್ನು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಕಡೆ ಪಕ್ಷ ಕಾರ್ ಪೂಲಿಂಗ್ ಮಾಡಿ ಅಂತ ಹೇಳ್ತೀವಿ, ಆದರೆ ನಾವೇ ಮಾಡಬೇಕಾಗಿ ಬಂದಾಗ ಯಾಕಿರೋದು ಸುಮ್ಮನೆ ರಗಳೆ ಅಂತ ಅಂದ್ಕೊಳ್ತೀವಿ. ಇದೆಲ್ಲ ಕೂಡ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನಿಸುತ್ತಲ್ವಾ. ಬಹುಶಃ ಪ್ರಕೃತಿಯಲ್ಲಿ ಈ ಬಗೆಯ ಡಬಲ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡೋದು ಬಹುಶಃ ಮನುಷ್ಯರು ಮಾತ್ರ ಅಂತ ಅನಿಸುತ್ತೆ. ಹಾಗಾಗದೆ ನಾವು ಕೂಡ ಪ್ರಕೃತಿಯ ಕುರಿತು ಒಂದಷ್ಟು ಕನ್ಸರ್ನ, ಕಳಕಳಿಯನ್ನು ಬೆಳೆಸಿಕೊಳ್ಳೋಣ. ಹಾಗೆಯೇ ನಡಿಗೆಯನ್ನು ಮತ್ತು ಸೈಕಲಲ್ಲಿ ಓಡಿಸೋದನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ 3 ದಿನಗಳು ವರ್ಲ್ಡ್ ರೋಸ್ ಡೇ, ಕ್ಯಾನ್ಸರ್ ಪೀಡಿತರಿಗೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುವಂತಹ ಸ್ಫೂರ್ತಿ ಕೊಡುವ ದಿನ. ಹಾಗೆ ವರ್ಲ್ಡ್ ರೈನೋ ಡೇ ಅಂದರೆ ಘೇಂಡಾಮೃಗ ದಿನ, ಇದು ಕೂಡ ಘೇಂಡಾಮೃಗದ ಸಂರಕ್ಷಣೆಯ ಕುರಿತಾಗಿ ಇರುವಂತಹ ದಿನ. ಹಾಗೆಯೇ ಕಾರ್ ಫ್ರೀ ಡೇ, ಕಾರ್ನ ಬದಲಾಗಿ ನಡಿಗೆಯನ್ನು ಪ್ರೋತ್ಸಾಹಿಸುವಂತಹ ದಿನ. ಇಷ್ಟನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಪ್ರತಿಯೊಂದರ ಕಡೆಗೂ ಸಣ್ಣ ಸಣ್ಣ ಹೆಜ್ಜೆಗಳನ್ನಾದರೂ ಮಹತ್ವದ ಹೆಜ್ಜೆಗಳನ್ನ ಇಡೋಣ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆ, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.
3: Good afternoon. This is Akashwani and I am Valsa Williams with the Midday News. The headlines. Vice President C.P. Radhakrishnan says India International Water Week is a significant platform to bring all stakeholders to deliberate upon challenges of water management. Union Home Minister Amit Shah inaugurates Third National Conference of Anti-Narcotics Task Force Heads of States and UTs in New Delhi to deal with drug menace. Government urges bank employees to refrain from resorting to strikes, agrees to keep the performance-linked incentive scheme in abeyance. President Draupadi Murmu to present 72nd National Film Awards at Ekta Nagar in Kevadia this evening. IMD forecasts very heavy rainfall over coastal Andhra Pradesh and Odisha today. And Indian women's team thrashes Sri Lanka to win first ever gold medal in Asian Games. Opener Smriti Mandhana creates history as she becomes first woman cricketer to complete 11,000 runs in international cricket.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರಿದ ಚರ್ಚೆ. ಕೆಪಿಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಹಾಗೂ 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು, ಅಕ್ಟೋಬರ್ 23ಕ್ಕೆ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಅಕ್ಟೋಬರ್ 6 ಆಗಿದ್ದು, 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು, ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂ ಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶಿಲ್ ಜಿ ನಮೋಶಿ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯ ಆರಂಭಿಕ ಅಡಿಪಾಯದಿಂದ ಹಿಡಿದು ತಂತ್ರಜ್ಞಾನದ ಅಗಾಧ ಪರಿವರ್ತನೆ ಹಾಗೂ ಸಾಧನೆಗೆ ಕಿಯೋನಿಕ್ಸ್ ಗಮನಾರ್ಹ ಕೊಡುಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ ಎಂದು ಬಣ್ಣಿಸಿದ್ದಾರೆ. 5 ದಶಕಗಳ ಯಶಸ್ವಿ ಪಯಣವು ಕರ್ನಾಟಕ ಜಾಗತಿಕ ತಂತ್ರಜ್ಞಾನ ತಾಣವಾಗಿ ರೂಪುಗೊಂಡಿರುವ ದೊಡ್ಡ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಮಹತ್ವಾಕಾಂಕ್ಷೆಗಳ ಜೊತೆಗೆ ಕಿಯೋನಿಕ್ಸ್ ಪಾತ್ರವು ವಿಸ್ತರಿಸಿದೆ. ಇದು ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಅನುಷ್ಠಾನ ಸಂಸ್ಥೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಕಿಯೋನಿಕ್ಸ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಬೆಂಗಳೂರಿನ ಆಚೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದೆ. ವಿಧಾನಸಭೆ ಕಲಾಪದಲ್ಲಿಂದು 2ನೇ ದಿನವೂ ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಚರ್ಚೆ ಮುಂದುವರೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಸದಸ್ಯ ವಿ ಸುನೀಲ್ ಕುಮಾರ್, ಉಡುಪಿ ಜಿಲ್ಲೆಯ 67 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದೆ. ಈ ಭಾಗದಲ್ಲಿ ಜನರು ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಬೆಳಕು ಚೆಲ್ಲಿದರು. ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಅರಣ್ಯ ಇಲಾಖೆ ಪರವಾನಗಿ ನೀಡುತ್ತಿಲ್ಲ ಎಂದು ಸದನದ ಗಮನ ಸೆಳೆದರು. ಜನರ ಬದುಕಿನ ಜೊತೆಗೆ ಪಶ್ಚಿಮ ಘಟ್ಟವೂ ಉಳಿಯಬೇಕು ಎಂದು ಅಭಿಪ್ರಾಯಪಟ್ಟರು. ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ, ಸದನ ಒಮ್ಮತದಿಂದ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ವಿಷಯ ಪ್ರಸ್ತಾಪಿಸಿ, ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಅತಿ ಹೆಚ್ಚಿನ ಪ್ರಮಾಣದ ಪಶ್ಚಿಮ ಘಟ್ಟ ಪ್ರದೇಶ ಹೊಂದಿರುವ ಜಿಲ್ಲೆಯಾಗಿದೆ. ಇಲ್ಲಿನ ಜನರು ಈಗಾಗಲೇ ಕಾಳಿ, ಬೇಡ್ತಿ, ಗಂಗಾವಳಿ, ಶರಾವತಿ ಸಹಿತ 5 ಜಲವಿದ್ಯುತ್ ಯೋಜನೆಗೆ, ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಹಾಗೂ ಸೀಬರ್ಡ್ ನೌಕಾನೆಲೆಗೆ ಅಪಾರ ತ್ಯಾಗ ಮಾಡಿದ್ದಾರೆ ಎಂದು ತಿಳಿಸಿದರು. ಶಾಸಕಿ ಭಾಗೀರಥಿ ಮುರುಳ್ಳಿಯ ಮಾತನಾಡಿ, ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 26 ಗ್ರಾಮಗಳು ಸೇರಿದ್ದು, ಈ ಭಾಗದ ಜನರ ಹಿತರಕ್ಷಣೆ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದಲ್ಲಿ ಉಂಟಾಗಿರುವ ಗಂಭೀರ ಬರ ಪರಿಸ್ಥಿತಿಯ ಕುರಿತು ವಿಧಾನಮಂಡಲದಲ್ಲಿ ಪಕ್ಷಾತೀತವಾಗಿ ಸಮಗ್ರ ಚರ್ಚೆ ನಡೆಸಿ ರಾಜ್ಯದ ಹಿತಾಸಕ್ತಿಗೆ ಪೂರಕವಾದ ಒಮ್ಮತದ ನಿರ್ಣಯ ಕೈಗೊಳ್ಳಬೇಕಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ.ಜಿ.ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡುಬಂದಿದ್ದು, ಕೃಷಿ ಚಟುವಟಿಕೆ ಮತ್ತು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಪೆಸಿಫಿಕ್ ಸಾಗರದ ಮೇಲ್ಮೈ ನೀರಿನ ತಾಪಮಾನ ಹೆಚ್ಚಳದಿಂದ ಉಂಟಾಗುವ ಎಲ್ನಿನೋ ಪ್ರಕ್ರಿಯೆಯು ಮಳೆ ಕೊರತೆಗೆ ಕಾರಣವಾಗಿದ್ದು, ಈ ಬಾರಿ ಅದರ ತೀವ್ರತೆ ಹೆಚ್ಚಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ವಾಡಿಕೆಯಂತೆ ಸುಮಾರು 852 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ 642 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ರಾಜ್ಯದ ಸರಾಸರಿ ಮಳೆ ಕೊರತೆ ಶೇಕಡ 36ರಷ್ಟಿದ್ದು, ದಕ್ಷಿಣ ಒಳನಾಡಿನಲ್ಲಿ ಶೇಕಡ 46, ಉತ್ತರ ಒಳನಾಡಿನಲ್ಲಿ ಶೇಕಡ 44, ಮಲೆನಾಡಿನಲ್ಲಿ ಶೇಕಡ 38% ಹಾಗೂ ಕರಾವಳಿ ಭಾಗದಲ್ಲಿ ಶೇಕಡ 28% ಮಳೆ ಕೊರತೆ ದಾಖಲಾಗಿದೆ ಎಂದು ವಿವರಿಸಿದರು. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ನಿರಂತರ ಪರಿಶೀಲನೆಯ ಬಳಿಕ ಮತ್ತೆ 23 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು 53 ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಲಾಗುತ್ತಿದ್ದು ಒಟ್ಟು 177 ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿ ಘೋಷಣೆಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದ ತನಿಖೆಯ ಪ್ರಗತಿಯ ಕುರಿತ ವರದಿಯನ್ನು ಸಿಐಡಿ ರಾಜ್ಯ ಸರ್ಕಾರ ಹಾಗೂ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಕೆಪಿಎಸ್ಸಿ ಮೂಲಕ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತಾದ ಈ ವರದಿಯಲ್ಲಿ ಹಣದ ವರ್ಗಾವಣೆಯ ವಿವರಗಳು, ಬಂಧಿತ ಬಿಜೆಪಿ ಮುಖಂಡ ಬಸವರಾಜ ಕನ್ನಾಳೆ ಸೇರಿದಂತೆ ಮಧ್ಯವರ್ತಿಗಳ ಶಾಮೀಲು ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ತಿರುಚುವಲ್ಲಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ತನಿಖೆಯ ವೇಳೆ ಸುಮಾರು 22 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರದ ಆಭರಣಗಳಲ್ಲದೆ 1,50,00,000 ಹೆಚ್ಚಿನ ಹಣವನ್ನು ಪತ್ತೆ ಹಚ್ಚಲಾಗಿದೆ. ಕನಿಷ್ಠ 3 ಅಭ್ಯರ್ಥಿಗಳು ಕನ್ನಾಳೆಗೆ ಒಟ್ಟು 60 ಲಕ್ಷ ರೂಪಾಯಿ ನಗದು ನೀಡಿದ್ದಾರೆ ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. ಕನ್ನಾಳೆ ಮತ್ತು ಅವರ ಸಹಚರರಿಗೆ ಸಂಬಂಧಿಸಿದ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಗಣನೀಯ ಪ್ರಮಾಣದ ಹಣ ಇರುವುದನ್ನು ಸಿಐಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಲಿದ್ದಾರೆ. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕನ್ನಡದ ಮಿಥ್ಯ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯಲಿದೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಹಾಗೂ ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೆ ಮಿಥ್ಯ ಸಿನಿಮಾಗಾಗಿ ಅತೀಶ್ ಎಸ್ ಶೆಟ್ಟಿ ಭಾಜನರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಒಂದು ನೋಟ ಇಲ್ಲಿದೆ. 2020 ಜುಲೈ 29 ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಯೋಜನೆಯು ದೇಶಾದ್ಯಂತ 8.9 ಲಕ್ಷಕ್ಕೂ ಹೆಚ್ಚು ಶಾಲೆಗಳ ಸುಮಾರು 4.2 ಕೋಟಿಗೂ ಅಧಿಕ ಮಕ್ಕಳಿಗೆ ತಲುಪುವ ಮೂಲಕ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ವೇತನ ಪರಿಷ್ಕರಣೆ ಮತ್ತು ದೈನಂದಿನ ಕರ್ತವ್ಯದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೋರಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತುರ್ತು ಸಮಯದಲ್ಲಿ ಬಡವರಿಗೆ ಸಿಗಬೇಕಾದ ಮೂಲಭೂತ ಜೀವರಕ್ಷಕ ಸೇವೆಯನ್ನು ಸ್ಥಗಿತಗೊಳಿಸಿದ್ದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಎಂ ಕಾರಜೋಳ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಬಹಿಷ್ಕರಿಸಿರುವುದಾಗಿ ಘೋಷಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23 ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರೆದ ಚರ್ಚೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ ರಾಷ್ಟ್ರಪತಿ ಅವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಮ್ಯೂಸಿಕಲ್ ಯಾರ್ಸ್, ಮ್ಯಾಜಿಕಲ್ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯ. ಚಂದಾತಿ ಚಂದ ಗೀತೆಗಳು ನಿಮ್ಮ ಜೊತೆಯಾಗೋಕೆ ಕಾಯ್ತಾ ಇದೆ. ನಿನ್ನ ಕಣ್ಣಲ್ಲಿದೆ ಅನ್ನುವಂಥ ಹಾಡು ಒಂದು ಸ್ವಲ್ಪ ಅಪರೂಪಕ್ಕೆ ಕೇಳಿಸುವಂತಹ ಹಾಡಿದು. ಚಿರು ಚಿತ್ರದ್ದು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಇದೆ, ಗಿರಿಧರ್ ಅವರ ಕಂಪೋಸಿಷನ್, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತೆ. ಇದಾದ ಮೇಲೆ ಓ ಪ್ರಿಯತಮ ಪ್ರಿಯತಮ ಅನ್ನುವಂಥ ಗೀತೆ, ಚಲುವೆಯರಿನ ನೋಡಲು ಚಿತ್ರದಿಂದ ಸೋನು ನಿಗಮ್ ಮತ್ತು ಸುನಿತಾ ಗೋಪರಾಜ್ ಅವರು ಹಾಡಿರುವಂತಹ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ. ಅಂದಹಾಗೆ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಎವರ್ಗ್ರೀನ್ ಮೆಲೋಡೀಸ್ನ ಕೇಳಿಸುವಂತಹ ಟೈಮ್ನಲ್ಲಿ. ಮುಂದಕ್ಕೆ ನಿಮಗಾಗಿ ಕೇಳಿ ಬರ್ತಾ ಇದೆ ಚಿತ್ರ ಚಿತ್ರದಿಂದ LOV ಗೀತಾಂಜಲಿ ಎನ್ನುವಂತಹ ಗೀತೆ. SPP ಅವರ ವಾಯ್ಸಲ್ಲಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ. ಇದಾದ ನಂತರ ಒಲವ ಮೊದಲ ಝಳಕ ಅನ್ನುವಂಥ ಹಾಡು ಕೂಡ ನಿಮ್ದಾಗತ್ತೆ. ಚಾರ್ಮಿನಾರ್ ಚಿತ್ರದ ಹಾಡಿದು, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ ಇದೆ, ಹರಿ ಅವರ ಕಂಪೋಸಿಷನ್, ಹರಿ ಅವರೇ ಹಾಡಿರುವಂಥ ಹಾಡು.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತು ಹೊಂಬಿಸಿಲಿನ ಹೊತ್ತಿನಲ್ಲಿ ಇದೀಗ ಮೊದಲ ಪ್ರಶ್ನೆ ಹೇಗೆ ಅಂತಂದ್ರೆ, ಒಂದು ಮ್ಯೂಸಿಕ್ ಬೀಟ್ನ ಕೇಳಿಸ್ತೀನಿ. ಇದು ಕನ್ನಡದ ಚಲನಚಿತ್ರ ಗೀತೆಯೊಂದರ ತುಣುಕು, ಆಯ್ತಾ? ಆ ಮ್ಯೂಸಿಕ್ ಬೀಟ್ನ ಕೇಳಿಸ್ಕೊಂಡು ಇದರ ಮ್ಯೂಸಿಕ್ ಡೈರೆಕ್ಟರ್ ಯಾರಿರಬಹುದು ಅಂತ ನೀವು ನನಗೆ ಮೆಸೇಜ್ ಮಾಡಬೇಕು. ನೆನಪಿರಲಿ, ನನ್ನ ಪ್ರಶ್ನೆ ಇರೋದು ಈ ಒಂದು ಮ್ಯೂಸಿಕ್ ಬೀಟ್ನ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ. ಚಿತ್ರದ ಹೆಸರು ಇರಬಹುದು ಅಥವಾ ಹೀರೋ ಹೀರೋಯಿನ್ ಹೆಸರು, ಇದೆಲ್ಲ ಬೇಕಾಗಿಲ್ಲ, ಬರೀ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ನೀವು ನನಗೆ ಹೇಳಬೇಕು.

ಈ ಒಂದು ಮ್ಯೂಸಿಕ್ ಫಿಟ್ನ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ನನಗೆ ಮೆಸೇಜ್ ಮಾಡಿ 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ರು ಅಂದ್ರೆ ಕಬಾಡಿ ವೆಂಕಟೇಶ್, ಬಿಂದು ಪ್ರಕಾಶ್, ಎನ್ಆರ್ ಪ್ರಸಾದ್, ನೇತ್ರಾ, ಹರೀಶ್, ದೇವಿ ಸಿಂಗ್, ರವೀಂದ್ರ ಮತ್ತು ರಾಘವೇಂದ್ರ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಎಂಎಂ ಕೀರವಾಣಿ. ಈ ಒಂದು ಮ್ಯೂಸಿಕ್ ಬಿಟ್ನ ನಿಮ್ಗೆ ಕೇಳಿಸಿದ್ದೆ.

ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಾವು ಕೇಳಿಸಿದಂತಹ ಈ ಮ್ಯೂಸಿಕ್ ಬಿಟ್ ಏನಿದೆ, ಇದು ಸ್ವಾತಿ ಚಿತ್ರದ ಪಂಜರದ ಓಗಿಣಿ ಅನ್ನುವಂತಹ ಗೀತೆಯಿಂದ ತೆಗೆದುಕೊಂಡಿದ್ದಾಗಿತ್ತು. ಪಂಜರದ ಓಗಿಣಿ ಅಂತ ಹಾಡನ್ನ ಕೇಳೇ ಇರ್ತೀರಾ ನೀವು. ಇದು ಎಂ ಎಂ ಕೀರವಾಣಿ ಅವರ ಮ್ಯೂಸಿಕ್ ಇದ್ದಂತಹ ಗೀತೆ, ಚಿತ್ರ ಅವರ ದನಿಯಲ್ಲಿ ಮೂಡಿ ಬಂದಂತಹ ಗೀತೆ. ಜೊತೆಗೆ ಈ ಒಂದು ಗೀತೆಗೆ ಸಾಹಿತ್ಯವನ್ನು ಕೊಟ್ಟಿದ್ದು ಆರ್ ಎನ್ ಜಯಗೋಪಾಲ್ ಅವರು.

ಸುಧಾರಾಣಿ ಮತ್ತು ಶಶಿಕುಮಾರ್ ಅವರು ಅಭಿನಯಿಸಿದಂತಹ ಚಿತ್ರದ ಗೀತೆಯಿಂದ ಈ ಒಂದು ಬೀಟ್ನ ತಗೊಂಡಿದ್ದೆ. ಇದೀಗ ಎರಡನೇದು ಕೂಡ ಇದೇ ರೀತಿ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆನೇ. ಮ್ಯೂಸಿಕ್ ಬೀಟ್ ಒಂದನ್ನು ಕೇಳಿಸ್ತೀನಿ, ಇದು ಹಿಂದಿ ಚಿತ್ರದಿಂದ ತೆಗೆದುಕೊಂಡಿದ್ದು. ಸಿನಿಮಾದ ಹೆಸರನ್ನು ನೀವು ನಮಗೆ ಹೇಳಬೇಕು. ನನ್ನ ಪ್ರಶ್ನೆ, ಸಿನಿಮಾದ ಹೆಸರನ್ನು ನೀವು ನಮಗೆ ಹೇಳಬೇಕು. ಯಾವ ಒಂದು ಸಿನಿಮಾದಿಂದ ಈ ಮ್ಯೂಸಿಕ್ ಬೀಟ್ನ ತಗೊಂಡಿದ್ದೀನಿ ಅಂತ ಹೇಳಬೇಕು. ಮ್ಯೂಸಿಕ್ ಬೀಟ್ ಹೇಗಿದೆ ನೋಡಿ.

ಲತಾ ಮಂಗೇಶ್ಕರ್ ಅವರ ವಾಯ್ಸ್ನ ಕೂಡ ಕೇಳಿಸಿದ್ದೀನಿ. ಯಾವ ಸಿನಿಮಾದಿಂದ ತೆಗೆದುಕೊಂಡಂತಹ ಗೀತೆಯ ತುಣುಕು ಅಂತ ನನಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸಂಭ್ರಮ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ನಮ್ಮ ಹಿಂದಿನ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದ್ರೆ ಜಯಶ್ರೀ, ಸುನೀಲ್, ಇಂದಿರಾ, ರಘುನಾರಾಯಣ್, ರಾಧಾಕೃಷ್ಣ, ಸುಧಾಮೂರ್ತಿ, ಎನ್ ಜಿ ಬಸವರಾಜ್, ಮಂಜುನಾಥ್, ಹೊನ್ನೂರ್ ಅಲಿ, ಹಾಗೆ ಸುಭಾನ್ ಕೋರಿ, ಸುಬ್ರಹ್ಮಣ್ಯ, ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಜಮೀನ್ ಆಸ್ಮಾನ್. ಜಮೀನ್ ಆಸ್ಮಾನ್ ಚಿತ್ರದ ಹಾಡಿನ ತುಣುಕನ ನಿಮಗೆ ಕೇಳಿಸಿದ್ದೆ. ಯಾವುದು ಗೊತ್ತಾಗೀತೆ? ಏಸಾ ಸಮಾನ ಹೋತಾ ಅನ್ನುವಂಥ ಗೀತೆ.

ಎಂಥ ಸೂದಿಂಗ್ ಮ್ಯೂಸಿಕ್ ಅಲ್ಲ. ಆರ್ ಡಿ ಬರ್ಮನ್ ಅವರ ಕಂಪೋಸಿಷನ್ ಇದ್ದಂತಹ ಗೀತೆ, ಅಂಜಾನ್ ಅವರ ಸಾಹಿತ್ಯ ಇತ್ತು, ಲತಾ ಮಂಗೇಶ್ಕರ್ ಅವರು ಹಾಡಿದಂತಹ ಗೀತೆಯ ತುಣುಕನ ನಿಮಗೆ ಕೇಳಿಸಿದ್ದು. ಜಮೀನ್ ಆಸ್ಮಾನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕೂಡ ಭಾಗವಹಿಸಿದ್ರಿ, ಯಾರೆಲ್ಲ ಕೂಡ ಪ್ರಶ್ನೆಗೆ ಉತ್ತರ ಕಳಿಸೋದಕ್ಕೆ ಪ್ರಯತ್ನಿಸಿದ್ರಿ, ಸೋತ್ರಿ ಗೆದ್ರಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಪ್ರತಿದಿನ ಹೀಗೆ ಮಿಸ್ ಮಾಡದೆ 3:30-4 ತನಕ ಹೊಂಬಿಸಿಲಿನ ಹೊತ್ತಿನಲ್ಲಿ ನಮ್ಮ ಜೊತೆಯಾಗ್ತಾ ಇರಿ, ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಸ್ನೇಹಿತರೆ, ಇದೀಗ ಗುಜರಾತ್ನಲ್ಲಿ ನಡೆಯುತ್ತಿರುವಂತಹ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

So this has been my what I was taught, and now that is how I've been. This is my Janmabhoomi. This great country has been my Janmabhoomi, Karnataka, my Karma Bhoomi, and the, what is so all of the whichever I have been saying it, but. ಜನ್ಮಭೂಮಿ ಕರ್ಮಭೂಮಿ ಆ್ಯಂಡ್ ಭಾರತ್ ಭೂಮಿ ಆಲ್ಸೋ ಸೊ ವಿತ್ ದ್ಯಾಟ್ ಐ ವುಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ದ ಪೀಪಲ್ ಆಫ್ ಇಂಡಿಯಾ ಟು ಹವ್ ಬೀನ್ ಮೈ ಗ್ರೇಟ್ ಬೆನಿಫ್ಯಾಕ್ಟರ್ಸ್ ಇನ್ ದ ಲಾಸ್ಟ್ 7 ಡೆಕೇಡ್ಸ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಜೈ ಹಿಂದ್ ವಂದೇ ಮಾತರಂ

0: ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 22 ಸೆಪ್ಟೆಂಬರ್ 1930 ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಪಿಬಿ ಶ್ರೀನಿವಾಸ್ ಅವರ ಜನ್ಮದಿನ. ಭಾರತದ ಮಹಾನ್ ಗಾಯಕ, ಪಿಬಿಎಸ್ ಅಂದರೆ ಪ್ಲೇಬ್ಯಾಕ್ ಸಿಂಗರ್ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಉರ್ದು ಭಾಷೆಗಳಲ್ಲಿ ಹಾಡಿದ್ದಾರೆ. ಗಾಯಕ, ಸಂಗೀತ ಸಂಯೋಜಕ, ರಚನಾಕಾರ ಪಿಬಿ ಶ್ರೀನಿವಾಸ್ ಕರ್ನಾಟಕದ ನಾಡೋಜ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಅಣ್ಣಾವರ ಧ್ವನಿ, ಪಿಬಿ ಶ್ರೀನಿವಾಸ್ ಅವರ ಅನುಭವದ ನುಡಿಗಳು.
2: ಯಾವ ಕಲಾವಿದನು ಪ್ರಪಂಚ ಪೌರ, ಹಿ ಬಿಲಾಂಗ್ಸ್ ಟು ದಿ ಎಂಟೈರ್ ವರ್ಲ್ಡ್, ಪಾರ್ಟ್ ಆಫ್ ಇಟ್. ಅದೊಂದು. ನನ್ನ ತಾಯಿಯ ಹೆಸರು ಶೇಷಗಿರಿಯ ಮಾತ, ತಂದೆಯ ಹೆಸರು ಫಣೀಂದ್ರ ಸ್ವಾಮಿ. ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಕಾರಣ ನನ್ನ ತಾಯಿ ಒಬ್ಬ ಒಳ್ಳೆಯ ಗಾಯಕಿಯಾಗಿದ್ದರು. ಅವರು ಆದರೆ ಮನೆಯಲ್ಲೇ ಹಾಡುವವರು, ಮಾವ ಅವರು, ಅವರು ದೊಡ್ಡ ನಾಟಕ ದರ್ಶಕ ಪಿತಾಮಹ ಅನಿಸ್ಕೊಂಡರು ಆ ಕಾಲದಲ್ಲಿ. ಸೊ ನನಗೆ ಅದು ಒಂದು ಪಾರಂಪರಿಕ ಒಂದು ಸೊತ್ತು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಸಂಗೀತದಲ್ಲಿ, ಕರ್ನಾಟಕ ಸಂಗೀತ ನಾನು ಕಲಿತ್ಕೊಳ್ಳಿಕ್ಕೆ ಆಸಕ್ತಿ ಇದ್ದರೂ, ಒಂದು ಸಂದರ್ಭದಲ್ಲಿ ನನಗೆ ಈ ಲಲಿತ ಸಂಗೀತದ ಬಗ್ಗೆ ಅಧಿಕ ಆಸಕ್ತಿ ಬೆಳೆಯಿತು. ಈ ಚಿತ್ರಗೀತೆಗಳಲ್ಲಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ನೋಟ್ ಮಾಡಿಕೊಂಡು, ಆಗ ನನ್ನ ಹತ್ರ ರೇಡಿಯೋ ಇರಲಿಲ್ಲ, ಗ್ರಾಮ್ಫೋನ್ ಇರಲಿಲ್ಲ, ಅದಕ್ಕಾಗಿ ಯಾವ ಚಿತ್ರದಲ್ಲಿ ಯಾವ ಗೀತೆ ಯಾವ ಟೈಮ್ಗೆ ಬರುತ್ತೆ ನೋಟ್ ಮಾಡಿಕೊಂಡು ಆ ಸಮಯಕ್ಕೆ ಆ ಥಿಯೇಟರ್ಗೆ ಮತ್ತೆ ಮತ್ತೆ ಹೋಗಿ, ಹೊರಗಿನಿಂದಲೇ ಕ್ಯಾಬಿನ್ ಇರುತ್ತಲ್ಲ ಪ್ರೊಜೆಕ್ಟರ್, ಅಲ್ಲಿಂದಲೇ ಹಾಡು ಕೇಳ್ತಾ ನನಗೆ ಆವಾಗ ಸ್ವರಜ್ಞಾನ ಶೂನ್ಯ, ಒಂದು ಗ್ರಾಫ್ ತರಹ ಬರ್ಕೋತಾ ಇದೆ ಈ ಸಾಂಗ್ ಬುಕ್ಸ್ ನಲ್ಲಿ ಹಾಡು ಕೇಳ್ತಾ ಕೇಳ್ತಾ ಇದ್ರ ರಾಗ ಹೇಗೆ ಹೋಗುತ್ತೆ ಇದರಲ್ಲಿ ಗ್ರಾಫ್ ತರಹ ಮಾಡಿಕೊಂಡು ಒಂದು ಸಲ ಎರಡು ಸಲ ಕೇಳಿದ್ರೆ ಬರ್ತಾ ಇತ್ತು. ಶಾಸ್ತ್ರೀಯ ಕಲಿತಿಲ್ಲ, ಆದ್ರೆ ನಾನಾಗಿ ಬೆಳೆಸ್ಕೊಂಡೆ. ಒಂದು ಕೃಷಿ ನಾವು ಮಾಡಿದ್ರೆ ನಾವು ಅದು ಅದು ದೇವರು ಕೊಟ್ಟು ವರವಾಗಿ ಇರಬೇಕು ಮುಂದೆ. ಚಿಕ್ಕ ವಯಸ್ಸಿನಲ್ಲಿ ಹೀಗೆಲ್ಲ ಕಲ್ತ್ಕೊಂಡು ನನಗೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಆದರೆ ನಮ್ಮ ತಂದೆಯವರು ಬೇಡಪ್ಪ, ಅದರಲ್ಲಿ ತುಂಬಾ ಕಷ್ಟ, ಹಲವಾರು ಕಷ್ಟ ನಷ್ಟಗಳಿರುತ್ತೆ ಅಂತ. ಇಲ್ಲ, ನಾನು ಒಂದು ಹಠ ಹಿಡಿದೆ. ಆವಾಗ ಏನು ಮಾಡಿದ್ರು, ಅವರು ಒಬ್ಬ ಜ್ಯೋತಿಷಿ ಅವರು, ರಾಮ ಉಪಾಸಕರು, ಏನು ಈ ಹುಡುಗ ಈಗ ಆಸೆ ಪಡ್ತಾ ಇದ್ದಾನೆ, ನೀವೇನು ಹೇಳ್ತೀರಾ ಅಂತ. ಅವರು ಈ ಜಾತಕ ಇದೆಲ್ಲ ಲೆಕ್ಕ ಎಲ್ಲ ಮಾಡಿ ಹೇಳಿದ್ರು, ನಾನು ಬರೆದೇ ಕೊಟ್ಬಿಡ್ತೀನಿ ನಿಮಗೆ, ಇವನು ಚಿತ್ರರಂಗದಲ್ಲಿ ಹೆಜ್ಜೆ ಕೂಡ ಹಾಕೋಲ್ಲ ಅಂತ. ಅದು ನನಗೆ ತುಂಬ ಬೇಸರವಾಯಿತು, ತುಂಬ ನಿರುತ್ಸಾಹ ಆಯಿತು. ನಾನು ಒಂದು ಕೇಳಿದೆ, ಸ್ವಾಮಿ ಶಾಸ್ತ್ರ ತಪ್ಪು ಅಂತ ನಾನು ಹೇಳೋಲ್ಲ, ಆದರೆ ಆ ಲೆಕ್ಕ ಸ್ವಲ್ಪ ತಪ್ಪುತ್ತೆ, ಬೆನಿಫಿಟ್ ಆಫ್ ಡೌಟ್ ಇದೆ, ಅದಿಟ್ಕೊಂಡು ನಾನು ಪ್ರಯತ್ನ ಪಡ್ತೀನಿ. ನಂತರ ಅದು ನಡೀಲಿಲ್ಲ ಅಂದರೆ ದೇವರ ಇಚ್ಛೆ. ಆಗ ನಮ್ಮ ತಂದೆಯವರು ಇಲ್ಲಿ ಮೆಡ್ರಾಸ್ಗೆ ಬಂದು ನಮ್ಮ ದಿವಂಗತ ಪದ್ಮಶ್ರೀ ಮಹಾಮಹೋಪಾಧ್ಯಾಯ ಶ್ರೀಮನಿ ಶ್ರೀಮನಿ ಶಂಕರಶಾಸ್ತ್ರಿ ವೀಣಾ ವಿದ್ವಾಂಸ ಅಲ್ವಾ, ಅವರು ಜಮಿನಿಯಲ್ಲಿ ಸಂಗೀತ ನಿರ್ದೇಶಕರಾಗಿದ್ದರು. ಅವರಿಗೆ ನಾನು, ಅವರು ನಮ್ಮ ಬಾಲ್ಯ ಸ್ನೇಹಿತರು, ನಮ್ಮ ತಂದೆಯವರು ಕೇಳಿದರು, ಏನು ಇವನೇನಾದರೂ ಹಾಡಲಿಕ್ಕೆ ಚಾನ್ಸ್ ಬರುತ್ತೆಯಾ ಅಂತ. ಈ ರಫಿ ಸಾಂಗ್ಸ್ ಇದೆಲ್ಲ ಹಾಡ್ತಾ ಇದ್ದೆ, ಆಡಿಷನ್ ಸಾಂಗ್ಸ್ ತರಹ. ಒಂದು ಹಾಡು ಹಾಡಿದ ಕೂಡಲೇ ಅವರು ತುಂಬ ಮೆಚ್ಚಿಕೊಂಡ್ರು.

0: ಮೇರಾ ಬಚ್ಚುಪನ್. ಆಗ ನನ್ನ ತಂದೆಯವರು ಮೆಡ್ರಾಸ್ನಲ್ಲಿ ಬಿಟ್ಟು ಅವರು ಹೋದರು. ನಂತರ ಜಮೀನಿನಲ್ಲೇ ನನಗೆ ಫಸ್ಟ್ ಚಾನ್ಸ್ ಸಿಕ್ತು, ಅದು ಮಿಸ್ಟರ್ ಸಂಪತ್ ಎಂಬ ಒಂದು ಹಿಂದಿ ಚಿತ್ರದಲ್ಲಿ. ಭರತು ಭಾವಿ ಪ್ರಬಲ ಬಿಲಖಿ ಕಹೇ ಮುನಿನ, ಹೀಗೆಲ್ಲ ದೋಹ ಎಲ್ಲ ಬರ್ತಾ ಇತ್ತು. ಅದು ಫಸ್ಟ್ ರೆಕಾರ್ಡ್ ಮಾಡಿದೆ. ಆದ್ರೆ ನನಗೆ ಒಂದು ಸಂತೋಷದ ವಿಷಯವೇನೆಂದ್ರೆ, ಮೊದಲಿನಲ್ಲೇ ನನಗೆ ಎಂಥ ಪ್ರೋತ್ಸಾಹ ಸಿಕ್ತಂದ್ರೆ, ಸ್ವಯಂ ಶ್ರೀ SS ವಾಸನ್ರವರು ಈ ಸಣ್ಣ ದೋಹನ ಕೇಳಿ ಅವರು ಶಾಸ್ತ್ರಿಗಳಿಗೆ ಹೇಳಿದ್ರಂತೆ, ನೀವು ಒಂದು ತುಂಬಾ ಒಳ್ಳೆಯ ವಾಯ್ಸ್ ಪರಿಚಯ ಮಾಡಿರ್ತಾ ಇದ್ದೀರಾ. ಕಾರಣ ಏನಂದ್ರೆ, ಅವರು ಹಾಡುಗೊಡ್ಬೇಕಾಗಿಲ್ಲ, ಬರೀ ಬಾಯಿ ತೆಗೆದು ಹಮ್ಮಿಂಗ್ ಹಾಡಿದ್ರೆ ಕಲ್ಲುಗಳು ಕರಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ PV ಶ್ರೀನಿವಾಸ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೂ ಕೇಳಿದಿರಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
2: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ

0: ನಮ್ಮ ಮನೆ, ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಕೇವಡಿಯಾರಯ್ಯಾಃ ಏಕತಾ ನಗರೆ ರಾಷ್ಟ್ರಪತಿ ಪದಾಸೀನಯಾ ದ್ರೌಪದಿ ಮುರ್ಮುಃ ಇತ್ಯನಯಾ ದ್ವಿಸಪ್ತತಿತಮ ರಾಷ್ಟ್ರೀಯ ಚಲಚಿತ್ರ ಪುರಸ್ಕಾರೈಃ ಕಲಾವಿದಃ ಸಮಾದೃತಃ. ನವಮಂತಾರಾಷ್ಟ್ರೀಯ ಜಲ ಸಪ್ತಾಹಸ್ಯ ಸಮುದ್ಘಾಟನಂ. ಜಲ ಪ್ರಬಂಧನ ಜಟಿಲತಾ ನಿರಸನಾಯ ಸರ್ವ ಹಿತಧಾರಕಾಣಾಂ ಸಮವಾಯಿ ಸಹಯೋಗಾಯ ಉಪರಾಷ್ಟ್ರಪತಿನಾ ಸಿಪಿ ರಾಧಾಕೃಷ್ಣೇನ ಸಮಾಹುತಃ ಪ್ರಯಾಸಃ. ಮಾದಕ ದ್ರವ್ಯ ದುರ್ವ್ಯಸನೋನ್ಮೂಲನಾಯ ನವದಿಲ್ಲ್ಯಾಂ ತೃತೀಯ ರಾಷ್ಟ್ರೀಯ ANTF ಪ್ರಮುಖ ಸಮ್ಮೇಳನಸ್ಯ ಕೇಂದ್ರೀಯ ಗೃಹಮಂತ್ರಿಣ ಅಮಿತ್ ಶಾಹೇನ ವಿಹಿತಂ ಸಮುದ್ಘಾಟನಂ. ತಟೀಯ ಆಂಧ್ರಪ್ರದೇಶೆ ಒಡಿಶಾ ರಾಜ್ಯೆ ಚ ಅದ್ಯ ಅತಿವೃಷ್ಟಿಪರ ಸಂಚೇತನ ಭಾರತೀಯ ಋತು ವಿಜ್ಞಾನ ವಿಭಾಗೇನ ಪ್ರಖ್ಯಾಪಿತ. ಅಪಿ ಚ ಏಷ್ಯಾಯಿ ಕ್ರೀಡಾಸು ಶ್ರೀಲಂಕಾ ದಲಮಪಾಕೃತ್ಯ ಭಾರತೀಯ ಮಹಿಳಾ ಕ್ರಿಕೆಟ್ ದಲೇನ ಪ್ರಸಾದಿತಂ ಸ್ವರ್ಣ ಪದಕಂ. ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾಸು ಏಕಾದಶ ಸಹಸ್ರ ಧಾವನಾಂಕಾನ್ ಸಂಚಿತ್ಯ ಸ್ಮೃತಿ ಮಂಧಾನಾಯಃ ಅನನ್ಯಃ ಐತಿಹಾಸಿಕಃ ಕೀರ್ತಿಮಾನಃ. ಅಥ ವಾರ್ತಾಃ ವಿಶದೀಕೃತ್ಯ. ಗುಜರಾತಸ್ಯ ಕೇವಡಿಯಾ ಸ್ಥಿತೆ ಏಕತಾನಗರೆ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಅದ್ಯ ಸಾಯಂ ದ್ವಿಸಪ್ತತಿತಮ ರಾಷ್ಟ್ರೀಯ ಚಲಚಿತ್ರ ಪುರಸ್ಕಾರೈಃ ಕಲಾಜಗತಃ ಮೂರ್ಧನ್ಯ ಪ್ರತಿಭಾವತಃ ಭೂಷಯಿಷ್ಯತಿ. ಇತೇ ಸರ್ವೋಚ್ಚ ಪುರಸ್ಕಾರಾಃ ಭಾರತೀಯ ಚಲಚಿತ್ರಸ್ಯ ಶ್ರೇಷ್ಠತಾಂ ಪ್ರಖ್ಯಾಪಯಂತಿ. ಸೂಚನಾ ಪ್ರಸಾರಣ ಮಂತ್ರಾಲಯಸ್ಯ ನೂತನ ನೀತ್ಯಾಃ ಪ್ರಭಾವೇನ ಏಷಃ ಐತಿಹಾಸಿಕೋತ್ಸವಃ ರಾಷ್ಟ್ರೀಯ ರಾಜಧಾನಿ ದಿಲ್ಲ್ಯಾಃ ಬಹಿಃ ಪ್ರಥಮವಾರಂ ಆಯೋಜ್ಯತೆ. ಅಸ್ಮಿನ್ ಮಂಗಲಾವಸರೆ ರಾಷ್ಟ್ರಪತಿಃ ಭಾರತೀಯ ಚಲಚಿತ್ರ ಜಗತಃ ಉತ್ತಮ ಅಭಿನೇತ್ರೇ ಅನಂತನಾಗಾಯ ಪ್ರತಿಷ್ಠಿತಂ ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರಂ ಅರ್ಪಯಿಷ್ಯತಿ. ಶ್ರೇಷ್ಠ ಅಭಿನೇತುಃ ರಾಷ್ಟ್ರೀಯ ಸಮ್ಮಾನಂ ತು ಭ್ರಮಯುಗಂ ಚಲಚಿತ್ರಸ್ಯ ಕೃತೆ ಮುಮ್ಮಟಿ ಪರ್ಯಾಯ ತಥಾ ಚಂದು ಚಾಂಪಿಯನ್ ಚಲಚಿತ್ರಸ್ಯ ಕೃತೆ ಕಾರ್ತಿಕ್ ಆರ್ಯನ್ ಇತ್ಯಸ್ಮೈ ಚ ಸಂಯುಕ್ತ ರೂಪೇಣ ಪ್ರದಾಸ್ಯತೆ. ಅಮರನ್ ಚಲಚಿತ್ರಸ್ಯ ಉತ್ಕೃಷ್ಟ ಸಂಯೋಜನಾಯ ರಾಜಕುಮಾರ ಪೆರಿಯಾಸಾಮಿ ಶ್ರೇಷ್ಠ ನಿರ್ದೇಶನ ಪುರಸ್ಕಾರಂ ಲಪ್ಸ್ಯತೆ. ಅಮುಷ್ಮಿನ್ನೇವ ಕ್ರಮೆ ಕಲ್ಕಿ ಇದಿ ಚಲಚಿತ್ರಂ ಸರ್ವ ಮನೋರಂಜಕ ಲೋಕಪ್ರಿಯ ಚಲಚಿತ್ರಸ್ಯ ಪದವೀಂ ಅವಾಪ್ನೋತ್. ಅಪರಂ ಚ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಲಚಿತ್ರೇಣ ರಣದೀಪ ಹುಡ್ಡಾ ಪ್ರಥಮ ನಿರ್ದೇಶನ ವಿಭಾಗೆ ವಿಜಯಂ ಸಮಾಸಾದಿತವಾನ್. ಇತರ ವಿಭಾಗೆ ಮರಾಠಿ ಭಾಷಾಯಾಃ ಭಂಗಾರ್ ಉತ್ತಮ ಚಲಚಿತ್ರತ್ವೇನ ವಿಖ್ಯಾತಂ ಜಾತಂ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಚಲಚಿತ್ರಾಯ ಆನಂದ್ ಎಲ್ ರಾಯಃ ಶ್ರೇಷ್ಠ ನಿರ್ದೇಶನ ಪುರಸ್ಕಾರಂ ಗ್ರಹೀಷ್ಯತಿ. ಅಥ ಸಂತಾಲಿ ಭಾಷಾಯಾಃ ಅಂಗೇನ ಚಲಚಿತ್ರಸ್ಯ ಕೃತೆ ರವಿ ರಾಜ್ ಮುರ್ಮುಃ ಪ್ರಥಮ ನಿರ್ದೇಶನ ಸಮ್ಮಾನನಂ ಪ್ರಾಪ್ಸ್ಯತಿ. ನವದಿಲ್ಲ್ಯಾಂ ಜಲಸಪ್ತಾಹಸ್ಯ ಸಮುದ್ಘಾಟನಂ ಕೂರ್ವನ್ ಉಪರಾಷ್ಟ್ರಪತಿಃ ರಾಧಾಕೃಷ್ಣನ್ ಜಲಸಂರಕ್ಷಣಂ ಅತ್ಯಂತಂ ಅಪೇಕ್ಷಿತಂ ಇತಿ ಸಮದೀದೃಶತ್. ಸಂಬೋಧನೆ ತೇನ ಜಲಸ್ಯ ಮಿತವ್ಯಯ ಪ್ರಯೋಗಾಯ ಅತ್ಯಾಗ್ರಹೋ ವಿಹಿತಃ ಸಂರಕ್ಷಣಾಯ ಚ ಮಹದ್ ಆಹ್ವಾನಂ ಅಕಾರಿ. ಜಲ ಪ್ರಬಂಧನ ಜಟಿಲತಾಃ ವಿವೃಣವನ್ ಸಹ ನ್ಯವೇದಯತ್ ಯತ್ ಕಾಪಿ ಸಂಸ್ಥಾ ಏಕಾಕಿನಿ ಸಮಸ್ಯಾಃ ಸೋಢುಂ ನ ಪಾರಯತಿ ಅತಃ ತೇನ ಸರ್ವ ಹಿತಧಾರಕಾಣಾಂ ಸಮನ್ವಿತ ಸಹಯೋಗಃ ಸಮಾಹೂತಃ.
3: water should be used preciously where the requirement should be met with the smallest possible quantum of water. These water week celebrations have proved to be significant by bringing together the policy makers, experts and stakeholders to deliberate on

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹು ಕುಹು ಕೂಗಿ.
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇನ್ನೇನು ಸಮಯ 6:40 ಆಗಲಿದೆ. ಈಗ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ವಾರ್ತೆಗಳ ವಿವರ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಿದೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಭೌತಿಕ ಸರ್ವೆಗೆ 1 ವರ್ಷ ಕಾಲಾವಕಾಶ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರು ಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಎಎಸ್ಸಿಯ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ, ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ವಿಧಾನ ಪರಿಷತ್ ಕಲಾಪದ 2ನೇ ದಿನವಾದ ಇಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಅಧಿಕೃತ ನಿರ್ಣಯ ಮಂಡಿಸಿದರು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು, ಅರಣ್ಯ, ನದಿಗಳು, ಜಲಮೂಲ ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಬೇಕು. ಅದೇ ಸಮಯದಲ್ಲಿ ರೈತರು, ಹೋರಾಟಗಾರರು, ಆದಿವಾಸಿಗಳು ಮತ್ತು ಸ್ಥಳೀಯ ನಿವಾಸಿಗಳ ಹಕ್ಕು ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಸದನದಲ್ಲಿ ತಿಳಿಸಿದರು. ವರದಿಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಅನಗತ್ಯ ಅಡ್ಡಿಯಾಗಬಾರದು. ಯಾವುದೇ ಕಾರಣಕ್ಕೂ ಕಾಡಂಚಿನ ಗ್ರಾಮಗಳಲ್ಲಿ ಇರುವಂತಹ ಜನರನ್ನು ಸ್ಥಳಾಂತರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಮತ್ತು ಅಸುರಕ್ಷಿತ ಹಾಗೂ ಹೆಚ್ಚಿನ ಮಾಲಿನ್ಯ ಉಂಟುಮಾಡುವ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ರಕ್ಷಣೆ ನೀಡಲಾಗುವುದಿಲ್ಲ. ಇಂತಹ ಚಟುವಟಿಕೆಗಳ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನದಲ್ಲಿ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರಾದಂತಹ ಸಿಟಿ ರವಿ ಮತ್ತು ರವಿಕುಮಾರ್ ಸರ್ಕಾರಕ್ಕೆ ಕಸ್ತೂರಿ ರಂಗನ್ ವರದಿ ವಿಚಾರವಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಕೆಪಿಎಸ್ಸಿ ಈ ನಿಟ್ಟಿನಲ್ಲಿ ಹಗರಣಗಳು ಹೆಚ್ಚಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಮುಚ್ಚುವ ಬಗ್ಗೆ ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯಲ್ಲಿ ಖದೀಮರು ಸೇರಿಕೊಂಡಿದ್ದು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸೌಜನ್ಯ ಪ್ರಕರಣದ ಮರು ತನಿಖೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ತನಿಖೆಗೆ ಯಾರೂ ಹಸ್ತಕ್ಷೇಪ ಮಾಡುವುದಿಲ್ಲ, ಕಾನೂನು ಪ್ರಕಾರ ಎಲ್ಲವೂ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದಂತಹ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಇದೇ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR
1: ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಮತ್ತು ಆರ್ಡಿಪಿಆರ್ ಇಲಾಖೆಗಳಲ್ಲಿ ಒಟ್ಟು 36,136 ಕೋಟಿ ಬಿಲ್ ಬಾಕಿ ಇದೆ. ಹೀಗಾಗಿ ಹೊಸ ಕಾಮಗಾರಿಗಳಿಗಿಂತ ಮೊದಲು ಹಣಕಾಸಿನ ಲಭ್ಯತೆ ಖಚಿತಪಡಿಸಿಕೊಳ್ಳಲು ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದು, ಸರ್ಕಾರದ ಹಿತಕ್ಕಾಗಿ ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಹಣಕಾಸು ಸಚಿವರಾಗಿ ಯಾವ ಯೋಜನೆ ನಿಲ್ಲಿಸಬೇಕು, ಯಾವ ಯೋಜನೆಯನ್ನ ಸೇರಿಸಬೇಕು ಎನ್ನುವುದು ತಿಳಿದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇ ಆಸ್ತಿ 2.0 ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಸಚಿವ ಕೃಷ್ಣ ಬೈರೇಗೌಡ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, 2000 ಇಸವಿಯಲ್ಲಿ ಭೂ ದಾಖಲೆಗಳ ಗಣಕೀಕರಣದ ಮೂಲಕ ಆಸ್ತಿ ದಾಖಲೆಗಳ ನಿರ್ವಹಣೆಯಲ್ಲಿ ದೇಶಕ್ಕೆ ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ರಾಜ್ಯ ಪರಿಚಯಿಸಿದೆ. ಇದರಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ 35 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳ ಪೈಕಿ 23-24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ ಮಾಡಲಾಗಿದೆ. ಈ ಆಸ್ತಿ 2.0 ವ್ಯವಸ್ಥೆಯನ್ನು ಕಾವೇರಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾಗಿದ್ದು, ಬೆಂಗಳೂರು ಜಲಮಂಡಳಿ ಮತ್ತು ಬೆಸ್ಕಾಂ ಸೇರಿದಂತೆ ಸಂಬಂಧಿತ ಇಲಾಖೆಗಳ ಜೊತೆಗೆ ಸಮನ್ವಯಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತಂತೆ ಒಂದು ನೋಟ ಮೂಡಿಬರಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದಂಥ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವಂತಹ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. ಈ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಸೂಕ್ತವಾಗಿ ಅಳವಡಿಸಿಕೊಂಡರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಬೆಂಗಳೂರಿನ ಶಿಕ್ಷಣ ತಜ್ಞ ಡಾ ಬಿಜಿ ಭಾಸ್ಕರ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
2: ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ರೂಪುಗೊಂಡಿರುತ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕಲಿಯಲು ಅವಕಾಶವನ್ನು ಕಲ್ಪಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಜಪಾನ್ ಮುಂತಾದ ದೇಶಗಳಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಇದೆ. ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಚುರಪಡಿಸುತ್ತದೆ. ಹಾಗೆಯೇ 6ನೇ ತರಗತಿಯಿಂದ ವಿದ್ಯಾರ್ಥಿ ವೃತ್ತಿಪರ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಸ್ವಾಗತಾರ್ಹ ಮತ್ತು ಮುಂದಿನ ಹಂತಗಳಲ್ಲಿ ಕೌಶಲ್ಯಾಭಿವೃದ್ಧಿಗೆ ಪಠ್ಯಕ್ರಮಗಳಲ್ಲಿ ಒತ್ತು ಕೊಡುತ್ತಿರುವುದು ಸಹ ಸ್ವಾಗತಾರ್ಹ.
0: ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ತಮಿಳುನಾಡಿನ ಮಾಧ್ಯಮ ಪ್ರತಿನಿಧಿಗಳು ಭೇಟಿಯಾದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದಂಥ ಎಸ್ ಜಿ ರವೀಂದ್ರ ಮತ್ತು ಚೆನ್ನೈನ ನಿರ್ದೇಶಕ ಪಿ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಈ ನಡುವೆ ತಮಿಳುನಾಡಿನ ಮಧುರೈ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆ ಕಚೇರಿಗೆ ಭೇಟಿ ನೀಡಿದರು. ಎಸ್ ಜಿ ರವೀಂದ್ರ ಅವರೊಂದಿಗೆ ಸಂವಾದ ನಡೆಸಿದ ಪತ್ರಕರ್ತರು, ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅನುಷ್ಠಾನ ಮತ್ತು ಸ್ಥಿತಿಗತಿಗಳ ಕುರಿತಂತೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ ಜಿ ರವೀಂದ್ರ ಅವರು, ಕೇಂದ್ರ ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನದಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ ಎಂದು ತಿಳಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಕಡೆ ಸರ್ಕಾರಿ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ. ಈ ವೇಳೆ ನಗದು, ಚಿನ್ನಾಭರಣ, ಆಸ್ತಿ ದಾಖಲೆ, ಮದ್ಯದ ಬಾಟಲಿಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ದಾಳಿ ನಡೆಸಲಾಗಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

6:52 ನಿಮಿಷ 6 ಸೆಕೆಂಡು. ಕೇಳ್ತಾ ಇದ್ದೀರಾ ಕನ್ನಡ ಕಾಮ್ರೆ ಬಿಲ್ಯೂ ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಏನಿವತ್ತಿನ ವಿಶೇಷ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಗೆ ಗೆಳೆಯ ಪ್ರಶಾಂತ್. 6:50 7:30 ಒಂದು ವಿಶೇಷ ಮಾಹಿತಿ ಖಂಡಿತ ನಿಮ್ಮೆಲ್ಲರಿಗಾಗಿ ಇದ್ದೇ ಇರುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮ್ರೆ ಬಿಲ್ಯೂ ಫ್ರಮ್ ರೈನ್ಬೋ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ.

ಖಂಡಿತ ಮಲಗಬೇಡಿ. ಆದರೆ ಏನಿವತ್ತಿನ ವಿಷಯ ಅಂತಂದರೆ ಈ ಥರ ಢವ ಢವ ಅಂತ ಹೆದರಿಸುವಂಥ ವಿಚಾರವನ್ನು ಟಾಪ್ ಟೆನ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಏನಂತಂದರೆ ಭಯ ಅಂತಂದರೆ ಎಲ್ಲರಿಗೂ ಇರುತ್ತೆ, ಆದರೆ ಅದು ಫೋಬಿಯಾ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ? ಹೌದು ಸ್ನೇಹಿತರೆ, ನಮ್ಮ ಲೈಫ್ನಲ್ಲಿ ಫಿಯರ್ ಅನ್ನೋದು, ಭಯ ಅನ್ನೋದು ಕಂಪ್ಲೀಟ್ಲಿ ನಾರ್ಮಲ್, ಅದು ತುಂಬ ನಾರ್ಮಲ್ ಅಂತಲೇ ಹೇಳ್ತಾರೆ. ಕತ್ತಲೆ ಇರಬಹುದು, ಹಾವುಗಳಿಗೆ ಭಯ ಇರಬಹುದು, ಎತ್ತರಕ್ಕೆ ಅಂಜಬಹುದು, ಇದೆಲ್ಲವೂ ಸ್ವಲ್ಪ ಭಯ ಇರೋದು ಸಹಜ. ಆದರೆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಥವಾ ಒಂದು ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ಸಿಚುವೇಶನ್ ಅಥವಾ ಯಾವುದೋ ಜಾಗದ ಬಗ್ಗೆ ಇರುವ ಭಯ ತುಂಬ ಇಂಟೆನ್ಸ್ ಆಗಿ ಆದರೆ ಅದು ನಾರ್ಮಲ್ ಲೈಫ್ನಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅದನ್ನು ಫೋಬಿಯಾ ಅಂತ ಕರಿಬಹುದು. ಸೊ ಇದು ಕೇವಲ ನನಗೆ ಇಷ್ಟ ಇಲ್ಲ ಅನ್ನೋ ಮಟ್ಟದ ಭಯ ಅಲ್ಲ, ಕೆಲವೊಮ್ಮೆ ಫೋಬಿಯಾ ಇರುವ ವ್ಯಕ್ತಿಗಳು ಆ ಒಂದು ಸ್ಥಳದಿಂದ, ಆ ಒಂದು ಸನ್ನಿವೇಶ ಬರಬಹುದು, ಅದೇ ಕಾರಣಕ್ಕೆ ಅದನ್ನು ಅವಾಯ್ಡ್ ಕೂಡ ಮಾಡಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ, ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಸಾಮಾನ್ಯವಾಗಿ ಹೆಚ್ಚು ಕೇಳಿಬರುವ ಒಂದು 10 ಕಾಮನ್ ಫೋಬಿಯಾಸ್ ಯಾವುದು, ಅಂದರೆ ಈ ಒಂದು ಭಯಗಳು ಯಾವುದು, ಅದನ್ನು ನಾವು ಮಾತಾಡ್ತಾ ಹೋಗ್ತೀವಿ. ಪ್ರಪಂಚದಲ್ಲಿ ಕಂಡುಬರುವಂತಹ ಟಾಪ್ 10 ಫೋಬಿಯಾ ಯಾವುದು, ಭಯ ಯಾವುದು, ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಏನಂತೀರಾ ಸ್ನೇಹಿತರೆ? ನಿಮ್ಗೇನಾದರೂ ಭಯ ಇದ್ರೆ ಖಂಡಿತ ನೀವು ತಿಳಿಸ್ಬೋದು 9489901013 ಕ್ಕೆ.

ಏನಿರ್ತಾನೆ ವಿಷಯ, ಇಂಥ ಭಯಂಕರವಾಗಿರುವಂಥ ವಿಷಯ ತೊಗೊಂಡು ಬಂದಿದ್ದೀರಾ ಅಂತ ರಘುವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ? ಅಯ್ಯೋ ಖಂಡಿತ ಇಲ್ಲ, ನಿಮ್ಮನ್ನು ಹೆದರಿಸ್ಬೇಕು ಅಂತಲ್ಲ. ಸೊ ಏನೇನಿದೆ ವಿಚಾರಗಳು ಅಂತ ನೋಡೋಣ ಅಂತ ಅಂದ್ಕೊಂಡೆ. ವಿಶ್ವದ ಅತಿದೊಡ್ಡ ಅರಣ್ಯವಾದ ಆಮೆಜಾನ್ ಕಾಡಿನ ಬಗ್ಗೆ ಮತ್ತು ದೊಡ್ಡ ದೊಡ್ಡ ಜಲಪಾತಗಳ ಬಗ್ಗೆ, ಸಮುದ್ರಗಳ ಬಗ್ಗೆ ಮಾತನಾಡಬಹುದಾ ಇವತ್ತು ಅಂತ ಕೇಳ್ತೀರಿ. ಓ ಇಲ್ಲ, ನಾನು ಮಾತಾಡ್ತಾ ಇರೋದು ಏನಪ್ಪ ಅಂತಂದರೆ, ಯಾವ್ಯಾವ ಪ್ರಪಂಚದಲ್ಲಿ ಟಾಪ್ 10 ಭಯಗಳು ಯಾವುದಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಉಮೇಶ್ ಸಿರಿಗಿರಿ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಸೊ ಈ ಒಂದು ಟಾಪ್ 10 ಭಯಗಳಲ್ಲಿ ಆರ್ಕನೋಫೋಬಿಯಾ ಮೊದಲನೇ ಸ್ಥಾನದಲ್ಲಿದೆ. ಅಂದರೆ ಯಾವ್ದು ಗೊತ್ತಾ, ಜಿಗಡೆಗಳ ಭಯ. ಜಿಗಡೆ ನೋಡಿದ ತಕ್ಷಣ ಅಯ್ಯೋ ಅಂತ ದೂರ ಓಡೋದು ತುಂಬ ತುಂಬ ಸಾಮಾನ್ಯದ ರಿಯಾಕ್ಷನ್ ಆಗೋಗ್ಬಿಟ್ಟಿದೆ. ಆದರೆ ಸ್ಪೈಡರ್ ಕಾಣುವ ಕಲ್ಪನೆ ಸಿವಿಯರ್ ಆಂಗ್ಸೈಟಿ ಅಥವಾ ಪ್ಯಾನಿಕ್ ಉಂಟು ಮಾಡಿ ಅದರಿಂದ ಜಾಗ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡ್ತಿರೋದು ಅವಾಯ್ಡ್ ಮಾಡೋ ಮಟ್ಟಕ್ಕೆ ಹೋದರೆ ಅದು ಈ ಒಂದು ಜೇಡದ ಭಯ ಅಂತಲೇ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಅಂದರೆ ಏನು ಗೊತ್ತಾ, ಸ್ಪೈಡರ್ ಬಗ್ಗೆ ಫಿಯರ್ ಮಾನವನ ಸರ್ವೈವಲ್ ಇನ್ಸ್ಟಿಂಕ್ಟ್ ಜೊತೆಗೆ ಸಂಬಂಧ ಹೊಂದಿರಬಹುದು ಅಂತ ಎವಲ್ಯೂಷನರಿ ಥಿಯರೀಸ್ ಕೂಡ ಹೇಳುತ್ತೆ. ಎರಡನೇ ಭಯ ಯಾವುದಪ್ಪ ಅಂತಂದರೆ ಹಾವುಗಳ ಭಯ, ಆಫಿಡಿಯೋಫೋಬಿಯಾ. ಹಾವು ನೋಡಿದಾಗ ಎಚ್ಚರ ಆಗೋದು ತುಂಬ ತುಂಬ ನ್ಯಾಚುರಲ್. ಆದರೆ ಕೆಲವರಿಗೆ ಹಾವಿನ ಫೋಟೋ ಅಥವಾ ವಿಡಿಯೋ ನೋಡಿದ್ರೂ ತುಂಬ ತುಂಬ ಭಯ ಉಂಟಾಗತ್ತಂತೆ. ಕೆಲವೊಮ್ಮೆ ಭಯದಿಂದ ಕಾಡಲ್ಲಿ ಅಥವಾ ಉದ್ಯಾನವನಗಳಲ್ಲಿ ಅಥವಾ ಹೊರಗಡೆ ಯಾವುದೇ ಒಂದು ಆ್ಯಕ್ಟಿವಿಟಿ ಅವಾಯ್ಡ್ ಮಾಡುವ ಪರಿಸ್ಥಿತಿ ಕೂಡ ಬರಬಹುದಂತೆ. ಸೊ ಇದು ಒಂದು ಹಾವುಗಳ ಬಗ್ಗೆ ಇರುವಂಥ ಭಯ. ಆದರೆ ಮೂರನೇದು ಎತ್ತರದ ಭಯ, ಆರ್ಕೋಫೋಬಿಯಾ. ಬಾಲ್ಕನಿಯಿಂದ ಕೆಳಗಡೆ ನೋಡಿದಾಗ ತಲೆ ಸುತ್ತತ್ತ, ಅಥವಾ ಎತ್ತರದ ಬಿಲ್ಡಿಂಗ್ ಅಥವಾ ಏಣಿ ಅಥವಾ ಎತ್ತರದ ಜಾಗದ ಮೇಲೆ ನಿಂತಾಗ ತುಂಬ ಕೈ ಕಾಲೆಲ್ಲ ನಡಗೋದು, ಹಾಗೆ ಮಾತಾಡೋದಕ್ಕೆ ಆಗದಿರೋದು, ಇದು ಆರ್ಕೋಫೋಬಿಯಾ. ಇಲ್ಲಿ ಒಂದು ಡಿಫ್ರೆನ್ಸ್, ಎತ್ತರದಲ್ಲಿ ಎಲ್ಲರಿಗೂ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ. ಆದರೆ ಫೋಬಿಯಾ ಇದ್ದಾಗ ಆ ಒಂದು ಭಯ ಅನ್ನೋದು ತುಂಬ ಡಿಸಪ್ರೋಪ್ರಿಯೇಟ್ ಆಗಿಬಿಟ್ಟು ತುಂಬ ಡಿಸ್ಪ್ರಪೋರ್ಷನೇಟ್ ಆಗಿ ಕೂಡ ಕಾಣುತ್ತೆ. ಜೊತೆಗೆ ದಿನದಿಂದ ದಿನಕ್ಕೆ ಮಾಡುವಂತಹ ಕೆಲಸದ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಅಂತಂತಂದರೆ ಇರುವಂತಹ ಭಯಗಳ ಬಗ್ಗೆ. ಸೊ ನೀವೇನು ಹೇಳ್ತೀರಾ, ನೀವು ಸಂದೇಶವನ್ನು ಕಳಿಸ್ಬೋದು 9 8 0 9 0 1 0 1 3ಕ್ಕೆ ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ ಈ ಗೀತೆಯನ್ನು.

ಕಡಲಲ್ಲೋ ಮುಗಿಲಲ್ಲೋ ನೀನನ್ನು ಬದುಕಿಸೋ ಅದ್ಭುತವಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ರಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಅಂತಂದರೆ ಇರುವಂತಹ ಭಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಫ್ರಮ್ ರೈನ್ಬೋದಲ್ಲಿ. ಸೊ ಮೂರು ಭಯಗಳಾಯಿತು. ನಾಲ್ಕನೇ ಭಯ ಯಾವುದು? ಏರೋಫೋಬಿಯಾ, ಅಂದರೆ ವಿಮಾನ ಪ್ರಯಾಣದ ಭಯ ಇರುತ್ತಂತೆ. ಫ್ಲೈಟ್ನಲ್ಲಿ ಕುಳಿತ ತಕ್ಷಣ ಹಾರ್ಟ್ ಬೀಟ್ ಹಾಗೆ ಜಾಸ್ತಿ ಆಗೋಗುತ್ತೆ, ಅದರಲ್ಲೂ ಮಿಡ್ ಏರ್ ಟರ್ಬುಲೆನ್ಸ್ ಇದ್ದರೆ ಕೂರಕ್ಕೆ ಸಾಧ್ಯವೇ ಇಲ್ಲ. ಮೈಂಡ್ನಲ್ಲಿ ಸಾವಿರಾರು ಆಲೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಜೊತೆಗೆ ಹಾರೋದ್ರ ಬಗ್ಗೆ ಅಂದರೆ ಫ್ಲೈಯಿಂಗ್ ಬಗ್ಗೆ ತುಂಬ ಆಂಗ್ಸೈಟಿ ಅಥವಾ ಪ್ಯಾನಿಕ್ ಉಂಟಾಗೋದನ್ನು ಏರೋಫೋಬಿಯಾ ಅಂತ ಕರೀತಾರೆ. ಕೆಲವರಿಗೆ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ಫ್ಲೈಟ್ ಬುಕ್ ಮಾಡೋದೇ ಆಂಗ್ಸೈಟಿ ಟ್ರಿಗರ್ ಆಗುತ್ತೋ ಸಾಧ್ಯತೆಗಳಿದೆಯಂತೆ. ಮತ್ತು ಮುಂದಿನದು ಯಾವುದಪ್ಪ ಅಂತಂದರೆ ನಾಯಿಗಳ ಭಯ, ಸೈನೋಫೋಬಿಯಾ. ಡಾಗ್ಸ್ನಿಂದ ದೂರ ಇರೋದು ಅಥವಾ ಕಾಶಿಯಸ್ ಆಗಿರೋದು ತುಂಬ ನಾರ್ಮಲ್, ಆದರೆ ನಾಯಿ ಕಾಣ್ತಿದ್ದಂಗೆ ತುಂಬ ಭಯ, ಪ್ಯಾನಿಕ್ ಆಗೋದು, ಅವಾಯ್ಡ್ ಮಾಡೋದು, ಇದೆಲ್ಲನೂ ಸೈನೋಫೋಬಿಯಾ ಆಗಿರ್ಬೋದು. ಇದರಿಂದ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಮನೆಗೆ ಹೋಗೋದು ಮತ್ತು ರಸ್ತೆಯಲ್ಲಿ ಓಡಾಡುವಾಗ ಓವರ್ ಕೇರ್ಫುಲ್ ಆಗಿರೋದು ಕೂಡ ನಾವು ನೋಡ್ತೀವಿ. ಜೊತೆಗೆ ಆರನೇದು ಯಾವುದಪ್ಪ ಅಂತಂದರೆ ಆರನೇ ಸ್ಥಾನದಲ್ಲಿರೋದು ಆಸ್ಟ್ರೋಫೋಬಿಯಾ ಅಂತ ಹೇಳ್ತಾರೆ. ಅಂದರೆ ಏನು ಗೊತ್ತಾ, ಗುಡುಗು ಮತ್ತು ಮಿಂಚಿನ ಭಯ. ಗುಡುಗಿನ ಸದ್ದು ಬಂದ ತಕ್ಷಣ ಕಿವಿ ಮುಚ್ಕೊಳ್ಳೋದು, ಅದರಲ್ಲೂ ಮಕ್ಕಳಲ್ಲಿ ಈ ಒಂದು ಸ್ಟಾರ್ಮ್ಸ್ ಬಗ್ಗೆ ಈ ಒಂದು ಭಯ ಸಾಮಾನ್ಯ. ಆದರೆ ಕೆಲವರಲ್ಲಿ ಗುಡುಗು ಮಿಂಚು ಅಥವಾ ಈ ಒಂದು ಸ್ಟಾರ್ಮ್ ಬಗ್ಗೆ ತುಂಬ ಆಂಗ್ಸೈಟಿ ದೊಡ್ಡವರಾದ ಮೇಲೂ ಮುಂದುವರಿಯುತ್ತೆ. ಇದನ್ನೇ ಆಸ್ಟ್ರೋಫೋಬಿಯಾ ಅಂತ ಕರೀತಾರೆ. ಸೊ ಈ ಥರದ್ದೆಲ್ಲ ಭಯಗಳು ಇದೆ ಸ್ನೇಹಿತರೆ. ಇನ್ಯಾವುದು ಇರಬಹುದು ನಿಮಗೆ ಗೊತ್ತಿದ್ದರೆ ಮೆಸೇಜ್ ಮಾಡ್ಬೋದು. ನನಗೆ ತುಂಬ ಹೆದರಿಕೆ ಆಗುವ ಪ್ರಾಣಿಗಳೆಂದರೆ ಹಾವುಗಳು, ಅದರಲ್ಲಿ ದೊಡ್ಡ ಕಾಳಿಂಗ ಸರ್ಪ, ದೊಡ್ಡ ಹೆಬ್ಬಾವು. ಕಾರಣ, ನಾನು ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ಬೆಳದಿಂಗಳ ಒಂದು ಹಾವು ಬಂದು ಸೇರಿಕೊಂಡಿತ್ತಂತೆ. ಮೊದಲು ನನಗೆ ಹೆದರಿಕೆ ಆಗಲಿಲ್ಲ, ಆಮೇಲೆ ಬೇರೆಯವ್ರ ಕೈಯಿಂದ ಹೊರತೆಗೆದಾಗ ತುಂಬ ತುಂಬ ಭಯ ಆಯಿತು ಸರ್. ಅದಕ್ಕೆ ಈಗಲೂ ನನಗೆ ಹಾವುಗಳು ಕಂಡರೆ ಭಯ ಆಗುತ್ತೆ ಅಂತ ಉಮೇಶ್ ಸಿರಿಗೆರೆಯವರ ಸಂದೇಶ ಬಂದು ತಲುಪಿದೆ. ಸುಭಾನ್ ಕೋರಿಯವರು ಹಂಪಸಾಗರದಿಂದ ಒಳ್ಳೊಳ್ಳೆ ಗೀತೆಗಳು ಅಂತ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಹೇಳ್ತೀರಿ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ, ಹಾಗೆ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ ಒಳ್ಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಶುಭ ಸಂಜೆ ಅಂತ ಅವರ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ತೀರ್ಥೇಶ್ವರ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಮೂಡಲವಿಟ್ಲಾಪುರದಿಂದ ಶ್ರೀಧರ್ ಪದ್ಮಪ್ಪನಗಟ್ಟಿ ಅನಂತಕುಮಾರ್ ಅವರು ಧನ್ಯವಾದಗಳನ್ನು ಸಂದೇಶಗಳ ಮುಖಾಂತರ ಕಳಿಸ್ತಾ ಇದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಮತ್ತು ಮುಂದಿನ ಗೀತೆ ಯಾವುದು ಯಾವುದು ಯಾವುದು ಒಂದು ಒಳ್ಳೆ ಗೀತೆಯನ್ನು ಕೇಳ ಬನ್ನಿ. ಕೇಳಿ ಈ ಗೀತೆಯನ್ನು.

ಹಶಿಕಾದೇವರ ಅತ್ತವರ ಧ್ವನಿಯಲ್ಲಿ ಮೂಡಿ ಬಂದಂಥ ಒಂದು ಅದ್ಭುತವಾಗಿರುವಂಥ ಗೀತೆ ಕಣ್ಣಲ್ಲಿ ಕಣ್ಣಿಡು, ಒಂದು ಅದ್ಭುತವಾಗಿರುವಂಥ ಗೀತೆ ನಿಮ್ಮೆಲ್ಲರಿಗಾಗಿ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಬಗೀರ ಚಿತ್ರದ ಗೀತೆ ಸ್ನೇಹಿತರೆ. ಹಾಗೆ ನಾವು ಫಿಯೋ ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಟ್ರೈಫಾನೋಫೋಬಿಯಾ ಅಂದರೆ ಇಂಜೆಕ್ಷನ್ ಅಂತಂದರೆ ಎಷ್ಟೋ ಜನಕ್ಕೆ ಭಯ, ನೀಡಲ್ ಅಂತಂದರೆ ಭಯ, ಡಾಕ್ಟರ್ ಇಂಜೆಕ್ಷನ್ ಬೇಡ, ಇಂಜೆಕ್ಷನ್ ಬೇಡ, ದಯವಿಟ್ಟು ಟ್ಯಾಬ್ಲೆಟ್ ಕೊಡಿ ಅಂತಲೇ ಕೇಳೋಂಥದ್ದನ್ನು ನಾವು ನೋಡಿದ್ದೀವಿ. ಸೂಜಿ ಅಥವಾ ಇಂಜೆಕ್ಷನ್ ಅಥವಾ ಬ್ಲಡ್ ಟೆಸ್ಟ್ ಅಂತಂದರೆ ಸಿಕ್ಕಾಪಟ್ಟೆ ಭಯ, ಅದನ್ನು ಟ್ರೈಫಾನೋಫೋಬಿಯಾ ಅಂತ ಕರೀತಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ಏನು ಗೊತ್ತಾ, ಕೆಲವ್ರಿಗೆ ಆ್ಯಂಗ್ಸೈಟಿ ಜೊತೆಗೆ ತಲೆ ಸುತ್ತು ಕೂಡ ಬಂದುಬಿಡತ್ತಂತೆ, ಫೇಂಟಾಗಿ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ವಿಚಿತ್ರವಾಗಿರುವಂಥ ಭಯ ಬಹಳಷ್ಟು ಜನಕ್ಕೆ ಕಾಡೋದೇನಪ್ಪ ಅಂತಂತಂದರೆ ಎಲ್ಲರೂ ಸುತ್ತಮುತ್ತ ಇದ್ದರೆ ಸಿಕ್ಕಾಪಟ್ಟೆ ಭಯ ಆಗುತ್ತಂತೆ. ಸಾಮಾಜಿಕ ಭಯ, ಸೋಷಿಯಲ್ ಫೋಬಿಯಾ, ಸೋಷಿಯಲ್ ಸಿಚುಯೇಷನ್ಸ್ ಅಥವಾ ಅದ್ರ ಬಗ್ಗೆ ಇರುವಂಥ ಒಂದು ಅತೀವವಾದಂಥ ಭಯ. ನಾನು ಮಾತಾಡಿದ್ರೆ ಎಲ್ಲರೂ ನನ್ನ ಜಡ್ಜ್ ಮಾಡ್ತಾರಾ, ನಾನು ನೋಡೋಕ್ಕೆ ಹೇಗಿದ್ದೀನಿ, ಅಥವಾ ನಾನು ತಪ್ಪಾಗಿ ಮಾತಾಡಿದರೆ ಎಲ್ಲರೂ ನನ್ನೇ ನೋಡ್ತಿದ್ದಾರಾ, ಈ ಥರದ್ದೆಲ್ಲ ಫಿಯರ್ ಇರುತ್ತೆ. ಇಂತಹ ಭಯ ಒಂದು ಸಾಮಾಜಿಕ ಸಂದರ್ಭಗಳಲ್ಲಿ ತುಂಬ ಇಂಟೆನ್ಸ್ ಆಗಿ ಮಾತಾಡುವಾಗಿರ್ಬೋದು, ಮೀಟಿಂಗ್ಗಳಲ್ಲಿರ್ಬೋದು, ಜನಗಳ ಜೊತೆ ಬೆರೆಯುವಾಗಿರ್ಬೋದು, ಅಥವಾ ಪ್ರತಿದಿನದ ಇಂಟ್ರಾಕ್ಷನ್ಸಲ್ಲಿ ಅಡ್ಡಿಯಾಗ್ತಾ ಇದ್ದರೆ ಅದನ್ನು ಸೋಷಿಯಲ್ ಆ್ಯಂಗ್ಸೈಟಿ ಡಿಸಾರ್ಡರ್ ಅಥವಾ ಸೋಷಿಯಲ್ ಫೋಬಿಯಾ ಅಂತಲೇ ಕರೀತಾರೆ. ಇದು ತುಂಬ ಸಂಕೋಚದ ಸ್ವಭಾವ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ, ಅದಕ್ಕಿಂತ ತುಂಬ ಹೆಚ್ಚು ಇಂಟೆನ್ಸಿಫೈ ಆಗಬಹುದು. ಜೊತೆಗೆ ಎಸ್ಕೇಪ್ ಆಗೋದು ಕಷ್ಟ ಆಗೋದು ಅನ್ನೋ ಭಯ ಆಗ್ರೋಫೋಬಿಯಾ ಅಂದರೆ ಇದು ಕೇವಲ ಓಪನ್ ಸ್ಪೇಸಸ್ ಅಂತ ಅದ್ರ ಬಗ್ಗೆ ಭಯ ಅಂತ ತಪ್ಪಾಗಿ ಅರ್ಥೈಸ್ಕೋಬೇಡಿ. ಅಂದರೆ ಆಗ್ರೋಫೋಬಿಯಾ ಅಂತಂದರೆ ಎಸ್ಕೇಪ್ ಕಷ್ಟ ಆಗ್ಬೋದು ಅಥವಾ ಹೆಲ್ಪ್ ಸಿಗದೇ ಇರಬಹುದು ಅನ್ನೋ ಭಾಸವಾಗುವ ಸಂದರ್ಭಕ್ಕೆ ಒಂದು ಅಥವಾ ಜಾಗಗಳಿಗೆ ಇಂಟೆನ್ಸ್ ಫಿಯರ್ಗೆ ಇದನ್ನು ಎಸ್ಕೇಪ್ ಆಗೋದು ಭಯ ಅಂತಲೇ ಹೇಳ್ತಾರೆ. ಜಾಸ್ತಿ ಕ್ರೌಡೆಡ್ ಆಗಿರೋ ಜಾಗಗಳಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಇರಬಹುದು, ಅಥವಾ ತುಂಬ ದೊಡ್ಡ ಗ್ಯಾದರಿಂಗಲ್ಲಿರಬಹುದು, ಅಥವಾ ಸಾಮಾಜಿಕ ಸಿಚುಯೇಷನ್ಸಲ್ಲಿರಬಹುದು, ಈ ಒಂದು ಟ್ರಿಗರ್ ಆಗೋದು ಸಾಧ್ಯತೆಗಳಿದೆ. ಕೊನೆಯದಾಗಿ ಏನಪ್ಪ ಅಂತಂದರೆ ಹತ್ತನೇದು ಮೈಸೋಫೋಬಿಯಾ ಅಂತಂದರೆ ಜರ್ಮ್ಸ್ ಮತ್ತು ಕಂಟಾಮಿನೇಷನಿನ ಭಯ. ಎಲ್ಲಿ ಕ್ರಿಮಿ ಕೀಟಾಣುಗಳ ಭಯ ಇರುತ್ತೋ ಅದು ಮೈಸೋಫೋಬಿಯಾ. ಇದು ಪ್ಲೇಸ್ ಕ್ಲೀನ್ ಆಗಿದೆಯಾ, ಅಥವಾ ಇಲ್ಲಿ ಜರ್ಮ್ಸ್ ಇರಬಹುದಾ, ಇಲ್ಲಿ ಕೂತ್ಕೋಬಹುದಾ, ಇಲ್ಲಿ ನಿಂತ್ಕೋಬಹುದಾ, ಇಲ್ಲಿ ಟಚ್ ಮಾಡ್ಬೋದಾ, ಇಲ್ಲಿ ಮಾತಾಡ್ಬೋದಾ, ಇಲ್ಲಿ ಊಟ ಮಾಡಬಹುದಾ. ಜರ್ಮ್ಸ್, ಡರ್ಟ್ ಅಥವಾ ಕಂಟಾಮಿನೇಷನ್ ಬಗ್ಗೆ ತುಂಬ ಭಯ ಇತ್ತು ಅಂತಂದರೆ ಆ ಜಾಗಗಳನ್ನ ಅವಾಯ್ಡ್ ಮಾಡ್ತಾ ಹೋದರೆ ಅದನ್ನು ಮೈಸೋಫೋಬಿಯಾ ಅಂತ ಕರೀತಾರೆ. ಇದು ಕ್ಲೆನ್ಲಿನೆಸ್ ಇಷ್ಟಪಡೋದಕ್ಕಿಂತ ಭಿನ್ನ ಇದು. ಇಲ್ಲಿ ಭಯ ಮತ್ತು ಆ್ಯಂಗ್ಸೈಟಿ ತುಂಬ ತುಂಬ ನಾರ್ಮಲ್ ರುಟೀನಾಗಿ ಜನಗಳಲ್ಲಿ ನಾರ್ಮಲ್ ರುಟೀನ್ಗೆ ಇಂಟರ್ಫಿಯರ್ ಆಗ್ತಾ ಬರುತ್ತೆ ಈ ಮೈಸೋಫೋಬಿಯಾ. ಫ್ರೆಂಡ್ಸ್, ಫೋಬಿಯಾ ಒಂದೇ ಅಲ್ಲ, ಭಯ ಅನ್ನೋದು ಬ್ರೈನ್ನ ಒಂದು ನ್ಯಾಚುರಲ್ ಪ್ರೊಆಕ್ಟಿವ್ ರೆಸ್ಪಾನ್ಸ್. ಆದರೆ ತುಂಬ ಇಂಟೆನ್ಸ್ ಆಗಿ ಆದರೆ ಅದು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ, ಅದು ನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ. ಪ್ರೊಫೆಷ್ನಲ್ ಹೆಲ್ಪ್ ಪಡೆಯೋದು ಕೂಡ ಒಂದೊಂದು ಸರಿ ಉತ್ತಮ ಅಂತ ಅನಿಸುತ್ತೆ. ಮತ್ತೊಂದು ವಿಷಯ ನೆನಪಿರಲಿ, ಫೋಬಿಯಾ ಅಂತಂದರೆ ವೀಕ್ನೆಸ್ ಅಲ್ಲ, ಹಲವಾರು ಫೋಬಿಯಾಗೆ ಸೈಕೊಲಾಜಿಕಲ್ ಥೆರಪಿ ಸೇರಿದಂತೆ ಪರಿಣಾಮಕಾರಿ ಟ್ರೀಟ್ಮೆಂಟ್ ಕೂಡ ಇದೆ. ಸೊ ಯಾವ್ಯಾವ ಭಯ ಇದೆ ಅಂತ ಬಹಳ ಜನ ಸಂದೇಶವನ್ನು ಕಳಿಸಿದ್ರೆ ಖಂಡಿತ ಅದನ್ನೆಲ್ಲ ತೊಗೊಂಡು ಮಾತಾಡುವಂಥ ಪ್ರಯತ್ನ ಮಾಡೋಣ. 7:30 ಸರಿಯಾಗಿ ಏಷ್ಯನ್ ಗೇಮ್ಸ್ ಅಪ್ಡೇಟ್ ಕೂಡ ಪ್ರಸಾರ ಆಗುತ್ತೆ FM ರೈನ್ಬೋದಲ್ಲಿ.

0: डिफेंड करा है और गोल्ड मिला है इंडिया को, और इस गोल्ड की वजह से इंडिया जो 18वीं पोजीशन में थे अब 8वीं पोजीशन में जा चुकी है मेडल्स टैली में विद वन गोल्ड एंड ऑफ कोर्स टोटल ऑफ 7 मेडल्स एज वेल, 4 सिल्वर्स एंड 2 ब्रॉन्ज. Also, good news coming for India from the badminton circuit. A stunning victory, 3-0 versus Japan in the men's team competition. Ab India apne pravesh kare semi-finals mein, aur semi-finals mein agar aap jaate hain men's team badminton mein, to you are guaranteed a bronze medal. And semi-finals mein pravesh Roshibina Devi ne bhi kara hai Wushu Sando mein. Unhone apna quarter-final match jeeta with the points difference aur ab wo bhi guaranteed a bronze. Yaad dilaye, Roshibina Devi ne silver medal jeeta tha Hangzhou Asian Games mein aur 2018 mein bronze medal jeeta tha. तो अगर कल की बात करी जाए तो इट्स गोइंग टू बी अ ब्लॉकबस्टर डे, क्योंकि सुबह 5:30 बजे ही जय मीना का सॉफ्ट टेनिस का क्वार्टर फाइनल मैच है, और अगर जय मीना प्रवेश करते सेमीफाइनल्स में ही इज गारंटीड अ ब्रॉन्ज मेडल. एंड देन उसके बाद शूटिंग में सबको इंतजार था, एवरीबॉडी हैज बीन वेटिंग फॉर मनु भाकर एंड हर शूटिंग बडीज टू कम एंड टेक टू द शूटिंग रेंज, क्योंकि मनु भाकर, ईशा सिंह और आईएस सुरुचि विमेन्स 10 मीटर एयर पिस्टल विमेन्स टीम और इंडिविजुअल इवेंट में है. उसके बाद शूटिंग के स्कीट का भी थर्ड एंड फाइनल डे है मेन्स एंड विमेन्स इंडिविजुअल एंड टीम इवेंट्स. एंड देन वी हैव द बिग वन 10 AM मीराबाई चानू, शी वॉन्ट्स गोल्ड. कभी एशियन गेम्स में उन्होंने नहीं जीता है मेडल और उनको चाहिए वेट लिफ्टिंग की 49 kg में एक मेडल. एंड ऑफकोर्स हमने बात की थी कुछ देर पहले बैडमिंटन के बारे में, और 11:30 बजे होगा इंडिया वर्सेस चाइना. जी हाँ, ये वही मैच है जो फाइनल था पिछली बारी, और इंडिया हारी थी वो फाइनल, सिल्वर मेडल मिला था इंडिया को. मगर इस बारी इंडिया क्या चाइना को हरा पाएगी, क्या फाइनल में प्रवेश कर पाएगी, क्योंकि सामना उनका अगर जीतेंगी सेमीफाइनल करेगी इंडोनेशिया या थाईलैंड. ऑल्सो आपको याद दिलाएं कल कबड्डी एक्शन भी है, इंडिया वर्सेज ईरान एट 8:30 AM, 9:45 AM इंडिया वर्सेज बांग्लादेश मेन्स कबड्डी. एंड एक और बड़ा गोल्ड मेडल मैच है, अगर आप सुबह उठेंगे तो प्लीज 6:30 बजे इक्वेस्ट्रियन इवेंटिंग टीम को प्लीज चेयर करना, बिकॉज उनके पास मौका है गोल्ड लाने का. और आज मेंस हॉकी टीम ने तो श्रीलंका की धुनाई कर दी. जी हाँ, 16-1 का स्कोर था आफ्टर बीटिंग इंडोनेशिया द फर्स्ट मैच 13-1. द मेंस हॉकी टीम वेंट बेटर एंड बीट श्रीलंका 16-1. जी, आज का थीम ऑफ द डे है श्रीलंका को हराना. विमेन्स क्रिकेट टीम ने करा और मेंस हॉकी टीम ने भी करा. तो कल क्या इंडियन विमेन्स टीम थाईलैंड को हरा पाएंगी, 11:30 AM होगा इंडिया और थाईलैंड का वो हॉकी मैच. एंड हमने आपको मीराबाई चानू के बारे में तो बताया ही, वेट लिफ्टिंग में ऑल्सो ज्ञानेश्वरी यादव इज इन एक्शन इन द विमेन्स 53 kg बाउट, दैट्स एट 11:30 AM. सो इट्स एन एक्शन पैक डे फॉर इंडिया एंड दे विल बी होपिंग दैट सम मोर मेडल्स कम इंडियाज वे टुमारो, बिकॉज टुडे वी हैव स्ट्रक गोल्ड. और आईची नगोया से एशियन गेम्स में अब इंडिया आगे बढ़ा है एंड होपफुली दे कीप ऑन गोइंग द राइट डे. ऑफकोर्स देर वर डिसअपॉइंटमेंट्स, टेबल टेनिस टीम्स, इंडियन विमेन्स टीम क्वार्टर फाइनल्स में हारे नॉर्थ कोरिया के साथ खिलाफ, एंड प्री क्वार्टर फाइनल में इंडियन मेन्स टीम को हारना पड़ा साउथ कोरिया के खिलाफ. सो दैट वॉज डिसअपॉइंटिंग फॉर द टेबल टेनिस कंटेंजेंट. द दे विल बी होपिंग दैट टुमारो द इंडियन कंटेंजेंट पुट्स ऑन अ फैंटास्टिक शो एंड डज वेल, क्योंकि आज एक बहुत अच्छी शुरुआत हुई है हमारी क्रिकेट टीम ने दी है. ऑफकोर्स याद दिलाई, बॉक्सिंग से भी गुड न्यूज आई थी, जादूमणि सिंह ने हराया था चंद्र बहादुर थापा को, वो एडवांस कर चुके हैं राउंड ऑफ 16 में. सो गुड न्यूज कमिंग फ्रॉम बॉक्सिंग विद जादूमणि सिंह ऑफकोर्स, एंड वी आर होपिंग मच मोर बेटर न्यूज, वील बी बैक विद इट टुमारो एज वेल. और याद दिलाएं 10 बजे आपको सारा डिटेल रिपोर्ट आएंगे आज जो एशियन गेम्स में हुआ, सो डोंट फॉरगेट टू ट्यून इन फॉर दैट. दैट्स ऑल फ्रॉम मी अभिनव पुंछी, इट्स बीन अ फैंटास्टिक डे फॉर इंडिया, होपिंग फॉर मच मोर डेज लाइक दिस अहेड. एंड दैट्स ऑल, कीप वॉचिंग एंड कीप लिसनिंग टू आकाशवाणी फॉर मोर अपडेट्स.
1: एशियन गेम्स 2026 आईची नगोया.
2: ಈಗ ಕನ್ನಡದಲ್ಲಿ ವಾರ್ತೆಗಳು.
3: ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ವಾರ್ತೆಗಳ ವಿವರ. ಗುಜರಾತ್ನ ಏಕ್ತಾ ನಗರದಲ್ಲಿಂದು ನಡೆದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಇದೇ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಹಾಗೂ ಅತೀಶ್ ಎಸ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರು ಪ್ರದಾನ ಮಾಡಿದರು. ಇದೇ ವೇಳೆ ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿ, ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅಮರನ್ ಚಿತ್ರಕ್ಕಾಗಿ ರಾಜಕುಮಾರ್ ಪೆರಿಯಸ್ವಾಮಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ, ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾಕ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಸಂತಾಲಿ ಭಾಷೆಯ ಅಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ಅವರಿಗೆ ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. 1954ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತವೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲ ಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೀರಿನ ಮಿತ ಬಳಕೆ ಹಾಗೂ ಸಂರಕ್ಷಣೆಯ ಅಗತ್ಯವನ್ನು ಒತ್ತಿ ಹೇಳಿದರು. ತಾಂತ್ರಿಕ ನಾವೀನ್ಯತೆ, ಸೂಕ್ತ ನೀತಿಗಳು, ವೈಜ್ಞಾನಿಕ ಜ್ಞಾನ, ಸ್ಥಳೀಯ ಅನುಭವ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಒಗ್ಗೂಡಿಸುವ ಬಹು ಆಯಾಮದ ವಿಧಾನದ ಅಗತ್ಯವಿದೆ. ಜಲ ಸಂಪನ್ಮೂಲಗಳ ಸುಸ್ಥಿರ, ನ್ಯಾಯಯುತ ಮತ್ತು ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿ ಕೊಳ್ಳಲು ಇಂತಹ ಸಹಕಾರವು ಆಡಳಿತಾತ್ಮಕ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ವಿಸ್ತರಿಸಬೇಕು ಎಂದು ಅವರು ಹೇಳಿದರು. ಅತಿಯಾದ ಮಳೆ ಹಾಗೂ ದೀರ್ಘಕಾಲದ ಒಣ ಹವಾಮಾನದ ಅವಧಿಗಳನ್ನು ನಿರ್ವಹಿಸಬಲ್ಲ ವ್ಯವಸ್ಥೆಗಳ ಅಗತ್ಯವಿದೆ. ಜಲ ನಿರ್ವಹಣೆಯ ಸಮಗ್ರ ವಿಧಾನದ ಭಾಗವಾಗಿ ನದಿ ಪಾತ್ರದ ನಿರ್ವಹಣೆ, ಅಂತರ್ಜಲ ಮರುಪೂರಣ, ಮಳೆ ನೀರು ಕೊಯ್ಲು ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಒತ್ತಿ ಹೇಳಿದರು. ಈ ವೇಳೆ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆ ನಡುವೆ ಜೋಧ್ಪುರದ ವಾಯುನೆಲೆಯಲ್ಲಿ ನಡೆದ ದ್ವಿಪಕ್ಷೀಯ ಸಮರಾಭ್ಯಾಸ ವೀರ್ ಗಾರ್ಡಿಯನ್ 2026 ಇಂದು ಸಂಪನ್ನಗೊಂಡಿತು. ಈ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಎರಡೂ ದೇಶಗಳ ವಾಯುಪಡೆಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಬಲಪಡಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯ Su-30 MKI ರಫೇಲ್, ತೇಜಸ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿತ್ತು. ಜಪಾನ್ ವಾಯು ರಕ್ಷಣಾ ಪಡೆ F-2A ಯುದ್ಧ ವಿಮಾನದೊಂದಿಗೆ ಭಾಗವಹಿಸಿತ್ತು. 14 ದಿನಗಳ ಜಂಟಿ ತರಬೇತಿಯ ಸಮಯದಲ್ಲಿ ಎರಡೂ ಪಡೆಗಳು ವಿವಿಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು. ಈ ಸಮರಾಭ್ಯಾಸ ಎರಡೂ ವಾಯುಪಡೆಗಳ ನಡುವಿನ ಶಾಶ್ವತ ಸ್ನೇಹ ಮತ್ತು ವೃತ್ತಿಪರ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
3: ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟ್ರೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಕಾರ್ಖಾನೆಯು ಮಂಡಳಿ ಕೊಠಡಿ, ಸೇವಾ ಕೇಂದ್ರ, ಸಂಶೋಧನೆ ಮತ್ತು ಅಭಿವೃದ್ಧಿ ತಂಡ, ಉನ್ನತ ಗುಣಮಟ್ಟ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಗುರಿಯಾಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ

ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ನೋಟ ಇಲ್ಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020 ಜುಲೈ 29 ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟುಗಳಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ಧತಿಯನ್ನು ಈ ನೀತಿಯು ಬದಲಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿದೆ. ಜಪಾನ್ನ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆದ 2026 ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಭರ್ಜರಿಯಾಗಿ ಗೆದ್ದ ಭಾರತ ತನ್ನ ಚೊಚ್ಚಲ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಶ್ರೀಲಂಕಾ ತಂಡ 15.4 ಓವರ್ಗಳಲ್ಲಿ ಕೇವಲ 69 ರನ್ಗಳಿಗೆ ಆಲ್ಔಟ್ ಆಯಿತು. ಇದರೊಂದಿಗೆ ಭಾರತ 147 ರನ್ಗಳ ಬೃಹತ್ ಅಂತರದ ಜಯ ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 216 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಮೃತಿ ಮಂಧಾನ 79 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ರಿಚಾ ಘೋಷ್ 49 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರು. ಇದೇ ವೇಳೆ 11,000 ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರೈಸಿದ ಮೊದಲ ಮಹಿಳಾ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸ್ಮೃತಿ ಮಂಧಾನ ಪಾತ್ರರಾದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಚಿನ್ನದ ಪದಕ ಗೆದ್ದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಅತ್ಯುತ್ತಮ ತಂಡದ ಸಹಕಾರದಿಂದ ಕೂಡಿದ ಪ್ರಭಾವಶಾಲಿ ಪ್ರದರ್ಶನ ಇದಾಗಿತ್ತು. ಮಹಿಳಾ ಕ್ರಿಕೆಟ್ ತಂಡ ದೇಶಕ್ಕೆ ಹೆಮ್ಮೆ ತಂದಿದೆ ಮತ್ತು ದೇಶಾದ್ಯಂತ ಅಸಂಖ್ಯಾತ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ 3-0 ಅಂತರದ ಗೆಲುವು ಸಾಧಿಸಿರುವ ಭಾರತೀಯ ಪುರುಷರ ತಂಡ ಪದಕ ಖಚಿತಪಡಿಸಿದೆ. ಆರಂಭಿಕ ಪಂದ್ಯದಲ್ಲಿ 14-19 ಅಂತರದ ಹಿನ್ನಡೆಯಿಂದಾಗಿ ಲಕ್ಷ್ಯ ಸೇನ್ ಸೋಲಿನ ಅಂಚಿನಲ್ಲಿದ್ದರು. ಆದಾಗ್ಯೂ ಅವರು ಅದ್ಭುತವಾಗಿ ಪುಟಿದೆದ್ದು ಸತತ 7 ಅಂಕಗಳನ್ನು ಗಳಿಸುವ ಮೂಲಕ ವಿಶ್ವದ 7ನೇ ಶ್ರೇಯಾಂಕದ ಆಟಗಾರ ಕೋಡೈ ನರಾವುಕ ಅವರನ್ನು 11-21, 21-5, 21-19 ಅಂತರದಿಂದ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಡಬಲ್ಸ್ ಪಂದ್ಯದಲ್ಲಿ ಹೋಕಿ ಟಕೂರೋ ಮತ್ತು ಕೊಬಯಶಿ ಯುಗೋ ವಿರುದ್ಧ 21-18, 24-22 ಅಂತರದ ಜಯ ಸಾಧಿಸಿದರು. ಈ ಮೂಲಕ ಭಾರತ 2-0 ಮುನ್ನಡೆ ಪಡೆಯಿತು. ನಂತರ ಆಯುಷ್ ಶೆಟ್ಟಿ ವಿಶ್ವದ 16ನೇ ಶ್ರೇಯಾಂಕದ ಕೋಕಿ ವಟನಾಬೆ ಅವರನ್ನು 21-10, 21-19 ಅಂತರದಿಂದ ಮಣಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026 ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಈಗ ಸಮಯ 7:48 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನವಿಲ್ಲು. ಮುಸ್ಸಂಜೆಯ ಈ ಸಮಯದಲ್ಲಿ ನಾವು ಮನಸ್ಸಿಗೆ ಹಿತ ಅನ್ಸುವಂತಹ ವಿಷಯಗಳ ಕುರಿತು ಮಾತಾಡ್ತಾ ಸಾಕ್ತೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್.

ದುಡಿದು ದಣಿದಂತಹ ಜೀವಗಳಿಗೆ ಪ್ರೀತಿಯ ಸ್ಪರ್ಶವನ್ನ ನೀಡ್ತಾ ಸಂಗೀತದ ಆಲಾಪನೆಯಲ್ಲಿ ತೇಲಿಸುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿರುವಂತಹ ವಿಷಯ ಒಂದು ಸಣ್ಣ ಕಾಗದದ ತುಂಡಿನ ಬಗ್ಗೆ. ಆದರೆ ಅದರೊಳಗೆ ಅಡಗಿರುವಂತಹ ಭಾವನೆ ಇದೆಯಲ್ಲ, ಅದು ಮಾತ್ರ ತುಂಬಾ ದೊಡ್ಡದು. ಅದುವೇ ಪ್ರೀತಿಯ ಪತ್ರ.

ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಮೆಸೇಜ್ ಕಳಿಸಲು ಒಂದು ಕ್ಷಣ ಸಾಕು. ಒಂದು, ನಾನು ನಿನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಕಳಿಸ್ಬಿಡಬಹುದು. ಆದರೆ ಒಂದು ಕಾಲದಲ್ಲಿ ಒಂದು ಪತ್ರ ಬರೆಯಲು ಮನಸ್ಸು ಬೇಕಿತ್ತು, ಸಮಯ ಬೇಕಿತ್ತು, ಭಾವನೆಗಳನ್ನ ಪದಗಳಲ್ಲಿ ಜೋಡಿಸುವ ತಾಳ್ಮೆಯಂತೂ ಬೇಕೇ ಬೇಕಿತ್ತು. ಅದಕ್ಕಾಗಿಯೇ ಹಳೆಯ ಪ್ರೀತಿ ಪತ್ರಗಳಿಗೆ ಒಂದು ವಿಶೇಷವಾದಂತಹ ಸ್ಥಾನವಿದೆ.

ಒಂದು ಚಿಕ್ಕ ಕತೆ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ಹಳೆಯ ಮರದ ಪೆಟ್ಟಿಗೆಯಲ್ಲಿ ಕೆಲವು ವರ್ಷಗಳ ನಂತರ ಒಂದು ಪತ್ರ ಸಿಕ್ಕಿತು. ಅದು ಹಳದಿ ಬಣ್ಣಕ್ಕೆ ತಿರುಗಿತ್ತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ತುಂಬಾ ಹಳೆಯದಾದಂತಹ ಪತ್ರ ಅದಾಗಿತ್ತು ಅಂತ. ಅದರಲ್ಲಿ ಬರ್ತಿತ್ತು, ನನ್ನ ಪ್ರೀತಿಯವರಿಗೆ. ಆ ಪತ್ರವನ್ನ ಓದಿದಾಗ ಅದರಲ್ಲಿ ದೊಡ್ಡ ದೊಡ್ಡ ಮಾತುಗಳೇನಿರಲಿಲ್ಲ, ಅಥವಾ ಕವಿತೆಗಳ ಸಾಲುಗಳು ಕೂಡ ಇರಲಿಲ್ಲ. ಅದರಲ್ಲಿದ್ದದ್ದು ಕೇವಲ ಸಣ್ಣ ಸಣ್ಣ ನೆನಪುಗಳು. ನೀನು ನಗುವಾಗ ನನಗೆ ತುಂಬಾ ಸಂತೋಷ ಆಗುತ್ತೆ, ನೀನು ದಣಿದಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಿನ್ನ ಕನಸುಗಳನ್ನ ಎಂದಿಗೂ ಬಿಟ್ಟು ಬಿಡಬೇಡ. ಅದು ಕೇವಲ ಪ್ರೀತಿಯ ಮಾತುಗಳಲ್ಲ, ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಕಾಳಜಿ.

ಪ್ರೀತಿ ಪತ್ರ ಅಂತ ಹೇಳಿದ್ರೆ ಕೇವಲ ಹುಡುಗ ಹುಡುಗಿಯರ ನಡುವಿನ ಭಾವನೆ ಮಾತ್ರ ಅಲ್ಲ. ಒಬ್ಬ ತಾಯಿ ತನ್ನ ಮಗುವಿಗೆ ಬರೆದಿರದಿದ್ದರೂ ಮನಸ್ಸಿನಲ್ಲಿ ಪ್ರತಿದಿನ ಬರೆಯುವ ಒಂದು ಪತ್ರ ಇದೆ. ನೀನ್ ಚೆನ್ನಾಗಿರ್ಬೇಕು ಅನ್ನೋಂಥ ಒಂದು ಆಶೆ ಇದೆ. ಒಬ್ಬ ತಂದೆಯ ಮೌನ ಪತ್ರ ಇದೆ. ನಿನ್ನ ಭವಿಷ್ಯಕ್ಕಾಗಿ ನಾನು ಎಲ್ಲಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವಂತಹ ದೃಢತೆ ಇದೆ. ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆಯ ಪ್ರೀತಿ ಪತ್ರ ಇದೆ. ನಿನ್ನ ಕಷ್ಟದ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇದ್ದೇನೆ.

ಪ್ರೀತಿ ಪತ್ರದ ಸೌಂದರ್ಯ ಏನ್ ಗೊತ್ತಾ, ಅದು ಕೇವಲ ಪದಗಳನ್ನ ಉಳಿಸೋದಿಲ್ಲ, ಅದು ಒಂದು ಕಾಲವನ್ನ ಉಳಿಸುತ್ತೆ. ಆ ಪತ್ರವನ್ನ ಮತ್ತೆ ಓದಿದಾಗ ಆ ದಿನದ ನೆನಪು ಬರುತ್ತೆ, ಆ ವ್ಯಕ್ತಿಯ ಧ್ವನಿ ನೆನಪಾಗುತ್ತೆ, ಆ ಭಾವನೆ ಮತ್ತೆ

ಇವತ್ತು ನಾವೆಲ್ಲವನ್ನ ವೇಗವಾಗಿ ಮಾಡ್ತಾ ಇದೀವಿ, ಆದ್ರೆ ಕೆಲವೊಮ್ಮೆ ಸ್ನೇಹಿತರೆ ಕೆಲವೊಮ್ಮೆ ಒಂದು ಸಣ್ಣ ಪತ್ರವನ್ನ ಬರೀರಿ. ಯಾರಿಗೆ? ನಿಮ್ ತಾಯಿಗೆ, ತಂದೆಗೆ, ನಿಮ್ಮ ಜೀವನ ಸಂಗಾತಿಗೆ, ನಿಮ್ಮ ಸ್ನೇಹಿತರಿಗೆ. ನೀವು ನನ್ನ ಜೀವನದಲ್ಲಿ ಇದ್ದಿರಲ್ಲ, ಅದೇ ನನಗೆ ಸಂತೋಷ ಅನ್ನೋ ರೀತಿಲಿ ಬರೀರಿ. ಯಾಕಂದ್ರೆ ಕೆಲವೊಮ್ಮೆ ನಾವು ಹೇಳದೆ ಉಳಿಸುವ ಪ್ರೀತಿಯೇ ಅತಿ ಹೆಚ್ಚು ಮೌಲ್ಯವನ್ನ ಹೊಂದಿರುತ್ತೆ.

ಕೇಳಿದ್ರಲ್ಲ, ಪ್ರೀತಿ ಪತ್ರ ಅಂದ್ರೆ ಕಾಗದದ ಮೇಲೆ ಬರೆದ ಕೆಲವು ಸಾಲುಗಳಲ್ಲ, ಅದು ಒಂದು ಹೃದಯ ಮತ್ತೊಂದು ಹೃದಯದ ಜೊತೆಗೆ ನಡೆಸುವ ಮೌನ ಸಂಭಾಷಣೆ. ಪದಗಳು ಮರೆಯಾಗಬಹುದು, ಕಾಗದ ಹಳೆಯದಾಗಬಹುದು, ಆದರೆ ಅದರೊಳಗೆ ಅಡಗಿರುವಂತಹ ಪ್ರೀತಿ ಎಂದಿಗೂ ಹಳೆಯದಾಗುವುದಿಲ್ಲ. ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳಿಗೆ ಸದಾ ನಾವು ತೆರೆದಿರ್ತೀವಿ. ನಿಮ್ಮ ಸಂದೇಶದ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಅಪ್ಪಣೆ ಕೊಡಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಕೇಳ್ತಾರಿ, ಕೇಳಿಸ್ತಾರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇನ್ನೇನು ಸಮಯ 8:45 ಆಗಲಿದೆ. ಈಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 9:16 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 9:15 10 ಗಂಟೆವರೆಗೂ ಸುಖಂ ಕೇಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ 45 ನಿಮಿಷಗಳ ಕಾಲ ಸುಮಧುರ ಮಧುರ ಅತಿ ಮಧುರ ಹಿಂದಿ ಇವುಗಳ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳಿ ಮೊದಲನೇ ಗೀತೆ, ಅದ್ಭುತವಾಗಿರುವಂತಹ ಗೀತೆ, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ.

ಅದ್ಭುತವಾಗಿರೋ ಗೀತೆಗಳೆಲ್ಲ ಸುಖೋಂಕೆ ಪಲ್ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಯಾರು ಏನೇನು ಸಂದೇಶ ಕಳಿಸ್ತಾರೆ ನೋಡೋಣ ಬನ್ನಿ. ಸುಭಾನ್ ಕೊರಿಯವರು ಹಂಪಸಾಗರದಿಂದ ಸೂಪರ್ ಹಿಟ್ ಗೀತೆಗಳು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸುಮಧುರ ಗೀತೆಗಳನ್ನು, ಹಿಂದಿ ಹಳೆಯ ಸುಮಧುರ ಗೀತೆಗಳು ಸಹ ಹೊಸದೊಂದು ಸುಂದರ ಲೋಕಕ್ಕೆ ಪರಿಚಯಿಸ್ತಾ ಇದೆ. ಪ್ರಶಾಂತ್ ಧನ್ಯವಾದಗಳು ಅಂತ ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಸುಗಮಕ್ಕೆ ಬರೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳ ಮೋಘವಾಗಿದೆ. ಧನ್ಯವಾದಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಾಡುವಳ್ಳಿ ತಾಲೂಕು ಮಂಡಿಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ರಘುವರು ಹೇಳ್ತಾರೆ, ಎಕ್ಸಲೆಂಟ್ ಪ್ರಶಾಂತ್, ಥ್ಯಾಂಕ್ಸ್ ಅಲಾಟ್ ಅಂತ ಹೇಳ್ತಾ ಇದ್ದಾರೆ. ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಾರೆ, ನಮಸ್ತೆ ಪ್ರಶಾಂತ್, ಹಿಂದಿ ಸೂಪರ್ ಹಿಟ್ ಗೀತೆಗಳು ಕೇಳುವ ಸೌಭಾಗ್ಯ ಒದಗಿಸಿಕೊಟ್ಟ ತಮಗೂ ಹಾಗೂ FM ರೈನ್ಬೋ ಕನ್ನಡ ವಾಹಿನಿಗೂ ಅನಂತ ಪ್ರಣಾಮಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಮ್ಯವರು ಹೇಳ್ತಿದ್ದಾರೆ, FM ರೈನ್ಬೋದಲ್ಲಿ ವಾರೆ ವಾ ವಿ ಆರ್ ವಿತ್ ಯು ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಈಗ ಪ್ರಸಾರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯಾವಾಗಲೂ ಇಷ್ಟ ಆಗುವಂಥ ಹಾಡು ಏಕಾಏಕ ಸಿಲ್ಸಿಲೆ ಹೂವೆ ನಿಮ್ಮೆಲ್ಲರಿಗಾಗಿ.

ನನಗಂತೂ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅಂತಂದರೆ ಕಿಶೋರ್ ಕುಮಾರ್ ಅವರ ಮುಖದ್ದರ್ ಕಸಕದರ್ ಚಿತ್ರದ ಈ ಒಂದು ಗೀತೆ. ಅದ್ಭುತವಾಗಿರೋಂತಹ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ. ಎಫ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ ಸಮಯ ಆಗಿದೆ 9:34. ಬಹಳಷ್ಟು ಸಂದೇಶಗಳಿದೆ ಇಲ್ಲಿ ನೋಡೋಣ ಬನ್ನಿ. ಓಕೆ ಶಾಂತಶರ್ ಬಡಗಿರ ಕುಕ್ನೂರು ಹರಿಹರ ತಾಲೂಕಿನಿಂದ ಹೇಳ್ತಿದ್ದಾರೆ, ಸುಕೊಂಗೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೊಳ್ಳೆ ಗೀತೆಗಳು ತಂಪಾದ ಸಂಜೆ ಸಮಯದಲ್ಲಿ ಸುಂದರ ನಿರೂಪಣೆ ಜೊತೆಗೆ ಇಂಪಾದ ಮಧುರ ಹಿಂದಿ ಗೀತೆಗಳು ಕೇಳ್ತಾ ಇದ್ರೆ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ದಿನದ ಕೆಲಸದ ಒತ್ತಡವೆಲ್ಲ ಮರೆಸಿ ಮನಸ್ಸಿಗೆ ವಿಶ್ರಾಂತಿ ನೀಡುವಂತಹ ಕಾರ್ಯಕ್ರಮ. ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಚಿಕ್ಕಮಗಳೂರಿನಿಂದ ಜಯಪುಟ್ಟಸ್ವಾಮಿ ಅವರು ಹೇಳ್ತಿದ್ದಾರೆ, ಸುಕೊಂಗೇಪಲ್ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಆಯ್ಕೆಯ ಗೀತೆಗಳು ತುಂಬ ಚೆನ್ನಾಗಿದೆ ಪ್ರಶಾಂತ್ ಅಂತ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಹೇಳ್ತಿದ್ದಾರೆ, ಸಿಲ್ಸಿಲ ಚಿತ್ರದ ಗೀತೆ ಎಲ್ಲ ಗೀತೆಗಳು ಕೇಳಿ ಖುಷಿಯಾಯಿತು, ನಮ್ಮಲ್ಲಿ ಮಳೆ ಬರ್ತಾ ಇದೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಕಿಶೋರ್ ಕುಮಾರ್ ಅವರು ಹಾಡುವಂಥ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಮಣಿಯವರು ಅಟ್ಟೂರಿನಿಂದ ಹೇಳ್ತಿದ್ದಾರೆ. ಹಾಗೆ ಸುಭಾನ್ ಕೊರೆಯವರು ಹಂಪಸಾಗರದಿಂದ ಹೇಳ್ತಿದ್ದಾರೆ, ವರೆ ವಾ ವಾಟ್ ಅನ್ ನೈಸ್ ಸಾಂಗ್ಸ್, ಜೊತೆಗೆ ಮುಖದರ್ ಕಸಕಂದರ್ ಮೂವಿ ಸಾಂಗ್ ಸೂಪರ್ ವಾ ಸೂಪರ್, ಎಲ್ಲ ಗೀತೆಗಳು ಇಷ್ಟ ಆಯಿತು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಗೀತೆಗಳು ಅಂತ ಉಮೇಶ್ ಸಿರಿಗೆರೆ ಅವರು ಹೇಳ್ತಾ ಇದ್ದರೆ, ಆನಂದ್ ಕುಲಕರ್ಣಿ ಅವರು ಹೇಳ್ತಿದ್ದಾರೆ, ವೆರಿ ನೈಸ್ ಸಾಂಗ್ಸ್, ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇನ್ಯಾಕ್ತಡ ಮತ್ತೊಂದು ಒಳ್ಳೆಯ ಗೀತೆಯನ್ನು ಕೇಳೋಣ ಬನ್ನಿ. ಮುಖೇಶ್ ಅವರ ಧ್ವನಿಯಲ್ಲಿ ಒಂದು ಗೀತೆ, ಇಲ್ಲ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಕೇಳಿಸ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡಿ.

ಸುಖಂಕಿ ಪಲ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ ಸ್ನೇಹಿತರೆ. ಹತ್ತು ಗಂಟೆಗೆ ಸರಿಯಾಗಿ ಏಷ್ಯನ್ ಗೇಮ್ಸ್ 2026 ಡೈಲಿ ಹೈಲೈಟ್ಸ್ ಕ್ಯಾಪ್ಸ್ಯೂಲ್ ದೆಹಲಿ ಕೇಂದ್ರದಿಂದ ಪ್ರಸಾರ ಆಗುತ್ತೆ. ಕೇಳ್ತಾರೆ FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 10:21:05 ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಸ್ನೇಹಿತರೆ, 10:20:11:05 ಮರೆಯಲಾರದಂತಹ ಸುಮಧುರ ಕನ್ನಡ ಗೀತೆಗಳು ನಿಮ್ಮ ಜೊತೆಯಾಗಲಿದೆ. ಕೇಳ್ತಾ ಇರಿ ಕಾರ್ಯಕ್ರಮ ಕನಸಿನ ಲೋಕ. ಕನಸಿನ ಲೋಕ ಕಾರ್ಯಕ್ರಮದ ವಿಶೇಷತೆ ಏನು ನೀವೇ ಹೇಳಬೇಕು, ಏನಿರಬಹುದು ಅಂತ ಹೇಳಿ ಕೇಳಿ. ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ.

ಅದ್ಭುತವಾಗಿರುವಂತಹ ಗೀತೆಗಳಲ್ವಾ. ರವಿವರ್ಮನ ಕುಂಚದ ಕಲೆ ಬೆಲೆ ಸಾಕಾರವು ಸೂಪರ್ ಸಾಂಗ್ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಯಿತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಸೊ ಹಾಗೆ ನೋಡೋಣ ಇಲ್ಲಿ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕೆ ಹುಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಿದ್ದಾರೆ. ಪಿ ವಿ ಶ್ರೀನಿವಾಸ್ ಅವರ ಹುಟ್ಟಿದ ಹಬ್ಬ ಇವತ್ತು, ಹಾಗಾಗಿ ಅವರ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಲ್ವ ಪ್ರಶಾಂತ್ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಯಲ್ಲಿ ಒಂದು ಈ ಗೀತೆಯನ್ನು ಪ್ರಸಾರ ಮಾಡಲಿಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ. ಖಂಡಿತ ಅದಂತೂ ನನ್ನ ಬಕೆಟ್ ಲಿಸ್ಟಲ್ಲಿದೆ. ನೋಡೋಣ ಎಷ್ಟು ಗೀತೆಗಳು ಸಾಧ್ಯವೋ ಅಷ್ಟು ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಶ್ರೀನಿವಾಸ್ ಮೂರ್ತಿಯವರು ತುವಿನಕೆರೆ ತುಮಕೂರಿನಿಂದ ಹೇಳ್ತಿದ್ದಾರೆ. ಪಿ ಬಿ ಎಸ್ ಅವರ ವಿಶೇಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಂತ ಅವ್ರು ಹೇಳ್ತಿದ್ರೆ, ಪಿ ಬಿ ಎಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಾಡಿರುವ ಗೀತೆಗಳನ್ನು

ಪ್ರಸಾರ ಮಾಡ್ತಾ ಇದ್ದೀರ ಅಂತ ಉಷಾ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಡೆಫಿನೆಟ್ಲಿ. ಹಾಗೆ ಪಿ ಬಿ ಶ್ರೀನಿವಾಸ್ ಅವರ ಹುಟ್ಟು ಹಬ್ಬದ ವಿಶೇಷ ಇರಬೇಕು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹೇಳ್ತಾ ಇದ್ದರೆ, ಆನಂದ್ ಕುಲಕರ್ಣಿ ಅವರು ಸೊಲೆಪೇಟೆಯಿಂದ ಹೇಳ್ತಿದ್ದಾರೆ. ಕನಸಿನ ಲೋಕದ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವ ಪ್ರಶಾಂತ್ ಅವರಿಗೆ ನಮಸ್ಕಾರಗಳು. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಇಷ್ಟದ ಗೀತೆ ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ನಿದ್ರಾಲೋಕಕ್ಕೆ ಜಾರಿ ಕನಸು ಕಾಣುವ ಮೊದಲೇ ಅಪರೂಪದ ಸುಂದರ ಪ್ರೇಮ ಲೋಕಕ್ಕೆ ಪ್ರಸಾರ ಮಾಡುತ್ತಿರುವಂತಹ ಗೀತೆಗಳ ಮೂಲಕ ನಮಗೆ ದರ್ಶನ ಮಾಡಿಸ್ತಾ ಇದ್ದೀರಾ ಪ್ರಶಾಂತ್, ಥ್ಯಾಂಕ್ ಯು ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತೀರಾ, ಕನಸಿನ ಲೋಕದ ಗೀತೆಗಳು ಕೇಳ್ತಾ ಇದ್ವಿ, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರಶಾಂತ್, ಕೇಳ್ತಾ ಖುಷಿ ಪಡ್ತಾ ಇದ್ವಿ, ನಗು ನಗುತ್ತಾ ನಲಿ ನಲಿ ಹಾಗೂ ರವಿವರ್ಮನ ಕುಂಚದ ಈ ಎರಡು ಗೀತೆಗಳು ತುಂಬ ಇಷ್ಟ ಆಯಿತು, ಪ್ರಸಾರ ಮಾಡೋದಕ್ಕೆ ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಓ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಮತ್ತಿನ್ಯಾಕ್ತಡ ಬನ್ನಿ, ಇನ್ನೆರಡು ಗೀತೆಗಳನ್ನು ಕೇಳಿ ಎಂಜಾಯ್ ಮಾಡಿ.

ಎಂಥ ಅದ್ಭುತವಾಗಿರುವಂತಹ ಗೀತೆಗಳೆಲ್ಲ ಆಕಾಶವೇ ಬೀಳಲಿ ಮೇಲೆ. ನಾನೆಂದು ನಿನ್ನವರು ಅದ್ಭುತವಾಗಿರುವಂತಹ ಗೀತೆ ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಯಿತು. ಬಹಳಷ್ಟು ಸಂದೇಶಗಳು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇದೆ. ಓಕೆ, ಅಂಜನಪ್ಪ ಅವರು ಮಾಲಮಾಚನಹಳ್ಳಿ ಅಂತ ಹೇಳ್ತಿದ್ದಾರೆ. ಅದ್ಭುತವಾಗಿರುವಂತಹ ಗೀತೆಗಳು ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದರೆ. ಹಾಗೆ ಅನುಷ ಅವರ ಸಂದೇಶ ಬಂದು ತಲುಪಿದೆ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಆ ಗೀತೆ ಬರಬಹುದಾ ಅಂತ ಕೇಳ್ತಿದ್ದಾರೆ. ಪ್ರಯತ್ನ ಪಡೋಣ. ಬಿಸಿ ಬಿಸಿ ರಾಗಿ ಮುದ್ದೆ, ತರಕಾರಿ, ಸಾರು, ಹೀರೆಕಾಯಿ, ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮತೇಗೌಡ ಅವರು ಹಾಡಲಿ ಮಾಡಬಳ್ಳಿ ತಾಲೂಕಿನಿಂದ ಹೇಳ್ತೀರೆ. ಓ ಥ್ಯಾಂಕ್ ಯು ಸೋ ಮಚ್. ಮಂಜುರಾಣಿ ಅಮೃತ ವರ್ಷಿಣಿ ಮೈಸೂರಿನಿಂದ ಹೇಳ್ತೀರೆ. ಕನಸಿನ ಲೋಕ ಕಾಮನಬಿಲ್ಲಿನಲ್ಲಿ ಇಂದು ನಂದನವೇ ಧರೆಗಿಳಿದು ಬೃಂದಾವನ ಇಲ್ಲಿ ಹೋದು ನೂರಾರು ಪ್ರೇಮಾಯಣ ಎಂದು ಪ್ರೇಮಾಯಣವನ್ನು ತಮ್ಮ ಗಾನಸಿರಿ ಮೂಲಕ ತಲುಪಿಸಿದ ಮಹಾನ್ ವ್ಯಕ್ತಿತ್ವ ಪಿ ಬಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅದ್ಭುತ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಅವರು ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಾ ಇದೆ. ಶುಭರಾತ್ರಿ ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಹೇಳ್ತಾ ಇದ್ದರೆ, ಹಾಡುಗಳು ಸೂಪರಾಗಿವೆ ಪ್ರಶಾಂತ್ ಅಂತ. ಯಶಸ್ ಪ್ರಧಾನಂದಿನಿ ಪ್ರಧಾನ್ ಕರಿಹೊಬ್ಬನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಕನಸಿನ ಲೋಕದ ಗೀತೆಗಳು ಸೂಪರ್ ಸೂಪರ್ ಧನ್ಯವಾದಗಳು ಪ್ರಶಾಂತ್ ಅಂತ ಸುಧಾ ಬೂದಿಹಾಳ್ನಿಂದ ಹೇಳ್ತಿದ್ದಾರೆ. ಹಾಗೆ ದಯವಿಟ್ಟು ನೀವು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದೀರಾ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಸುಂದರ ಸಾಹಿತ್ಯ ಸಾಲುಗಳು ಬರೆದ ಕನಸಿನ ಲೋಕದ ಹಾಡುಗಳು ಕೇಳಿ ಮನಸ್ಸಿಗೆ ಸಂತೋಷವಾಯಿತು, ಧನ್ಯವಾದಗಳು ಅಂತ ಹರಿಹರನ್ ಅವರು ವಿದ್ಯಾನಗರದಿಂದ ಹೇಳ್ತಾ ಇದ್ದರೆ. ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರವಾಗುತ್ತಿರುವ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಹಾಗೂ ಆತ್ಮೀಯವಾಗಿ ನಡೆಸಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸುಂದರ ನಿರೂಪಣೆ ಜೊತೆಗೆ ಇಂಪದ ಮಧುರವಾದ ಗೀತೆಗಳು ಕೇಳ್ತಾ ಮನಸ್ಸಿಗೆ ಒಂದು ಸುಂದರವಾದ ಕನಸಿನ ಲೋಕಕ್ಕೆ ಹೋಗಿದೆ ಅಂತ ಆಗ್ತಾ ಇದೆ. ದಿನದ ಕೆಲಸ ಆಯಾಸ ಮರೆಸಿ ಮನಸ್ಸಿಗೆ ನೆಮ್ಮದಿ ಕೊಡುವ ಎಫ್ ಎಂ ರೈನ್ಬೋಗೆ ಧನ್ಯವಾದಗಳು ಅಂತ ಶಾಂತಾಚಾರ ಬಡಿಕೆರೆ ಕುಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ವರೇ ವಾ ಪ್ರಶಾಂತ್, ಅದ್ಭುತವಾಗಿರುವಂಥ ಗೀತೆಗಳು ಅಂತ ಹೇಳಿ ಕೃಷ್ಣವೇಣಿಯವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಎಫ್ ಎಂ ರೈನ್ಬೋಗೆ ಧನ್ಯವಾದಗಳು ಅಂತ ರಘು ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ರಮ್ಯವರು ಹೇಳ್ತಿದ್ದಾರೆ, ಊಟ ಮಾಡ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ. ಓ ವೆರಿ ನೈಸ್. ಜೊತೆಯಲ್ಲಿ ಒಂದು ಯುಗಳ ಗೀತೆ, ಒಂದು ಅರ್ಥಗರ್ಭಿತ ಪ್ರಪಂಚದ ಸಾರವನ್ನು ಸಾರುವಂತಹ ಗೀತೆ ಅಂತ ರಮ್ಯಾವರ ಸಂದೇಶ ಬಂದು ತಲುಪಿದೆ. ಹೌದು, ಅದನ್ನು ಕೂಡ ಕಂಡುಹಿಡಿದಿದ್ದೀರಾ. ಓಕೆ, ಇನ್ನೆರಡು ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ ದೇವರ ದೊಡ್ಡ ಚಿತ್ರದ ಅದ್ಭುತವಾಗಿರುವಂತಹ ಗೀತೆ ಪಿ ಪಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಕೃಷ್ಣ ನಾನೇ ಎಂಬ ಭಾವ ನಾಶವಾಯಿತು. ಕೇಳಿ ಈ ಗೀತೆ, ತುಂಬ ತುಂಬ ತುಂಬ ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಗೀತೆ ನಿಮ್ಮೆಲ್ಲರಿಗಾಗಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಅದ್ಭುತವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಕಾಲದ ಜೊತೆಗೆ ಓಟ ನಂದು ಯಾವಾಗಲೂ ಇದ್ದಿದ್ದೆ. ಈ ಒಂದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ತಾಸು ಎಕ್ಸ್ಟೆಂಡ್ ಮಾಡಿದ್ರು ಕಾರ್ಯಕ್ರಮ ಮಾಡೋದಕ್ಕೆ ನಿಜವಾಗ್ಲೂ ಎನರ್ಜಿ ಇದೆ. ಹಾಡುಗಳು ಮಾತು ಎಲ್ಲ ಸೂಪರ್ ಅಂತ ಸಂಜಯ್ ರಾಜಾಜಿನಗರದಿಂದ ಹೇಳ್ತೀರೆ. ಓ ಓ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಪ್ರೋಗ್ರಾಮ್ ಪ್ರಶಾಂತ್, ಥ್ಯಾಂಕ್ಸ್ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಲೋ ಪ್ರಶಾಂತ್, ಹೇಗಿದ್ದೀರಾ? ಊಟ ಆಯ್ತಾ? ಕನಸಿನ ಲೋಕ ಕಾರ್ಯಕ್ರಮದಲ್ಲಿ PBS ಅವರ ಗೀತೆಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ರಮ್ಯಾ ಅವರು ಅರಶಿನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಕಿಶನ್ ರೋಷನ್ ಶೋಭರಣಿ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ನಿದ್ರೆಗೆ ಜಾರುವ ಮುನ್ನ ನಾನೇ ಎಂಬ ಭಾವ ಹಾಡು ಕೇಳಿ ಮನಸ್ಸಿಗೆ ತುಂಬ ತುಂಬ ತುಂಬ ಖುಷಿಯಾಯಿತು ಅಂತ ಅವರು ಹೇಳ್ತಾ ಇದ್ದಾರೆ. ಇಂದಿನ ಸರ್, ಇಂದಿನ ನಿಮ್ಮ ಭೇಟಿ ಸಣ್ಣ ದನಿಯಲ್ಲಿ ಸಣ್ಣ ಕನಸೊಂದು ಕಂಡ ಹಾಗಾಯಿತು. ಥ್ಯಾಂಕ್ ಯು ಪ್ರಶಾಂತ್ ಅಂತ ಹೇಳ್ತಾರೆ. ಪ್ರಶಾಂತ್ ಅವರು ಯಾವತ್ತು ಬರ್ತೀರಾ ಅಂತ ಹೇಳಿಬಿಡಿ, ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣಮಣಿ ಅವರು ನಿಮ್ಮ ಎಲ್ಲ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳಿ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ. PBS ಅವರ ಧ್ವನಿಯಲ್ಲಿ ಅದ್ಭುತವಾಗಿರುವಂಥ ಗೀತೆ ಈ ಒಂದು ಯುಗಳ ಗೀತೆ ಈ ತಂಪಾದ ಹೊತ್ತಿನಲ್ಲಿ ನಿಮ್ಮೆಲ್ಲರಿಗಾಗಿ ನಿಮ್ಮದೇ ಆದ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಅದ್ಭುತವಾಗಿರುವಂತಹ ಗೀತೆಗಳು ಈ ಒಂದು ಗಂಟೆ ಪ್ರಸಾರ ಆಯಿತು. ಸ್ನೇಹಿತರೆ, ಕೊನೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಯಾವುದು ಖಂಡಿತ ನಿಮ್ಗೆ ಹೇಳ್ತೀನಿ. ಓ ಮೈ ಗಾಡ್, ನೀವಿರೋದು ಈಗ ಕೇಳಿದೆ. ಒಳ್ಳೊಳ್ಳೆ ಸ್ವಲ್ಪ ಬೇರೆ ಕೆಲಸ ಇತ್ತು. ಓಕೆ, ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಂಡೆ ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓ ಪರವಾಗಿಲ್ಲ, ಕನಸಿನ ಲೋಕದಲ್ಲಿ PBS ಸೂಪರ್ ಗೀತೆಗಳು ಪ್ರಸಾರ ಮಾಡಿದ್ದೀರಾ. ಥ್ಯಾಂಕ್ ಯು ಪ್ರಶಾಂತ್ ಅಂತ ನಿತ್ಯ ಅವರು ನೆಲಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಸೋಮವಾರ ಅಥವಾ ಮಂಗಳವಾರ ಖಂಡಿತ ನಿಮ್ಮೆಲ್ಲರ ಜೊತೆ FM ರೇಡಿಯೋದಲ್ಲಿ ಜೊತೆಯಾಗ್ತೀನಿ ಅಂತ ಹೇಳ್ತಾ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಧರಣಿ ಮಂಡಲ ಮಧ್ಯದೊಳಗೆ ತಬ್ಬಲಿಯೊಂದಿಲ್ಲ ಅದೇ ಬಗ್ಗೆ ಚಿತ್ರದ ಗೀತೆ. ಧರಣಿ ಮಂಡಲ ಮಧ್ಯದೊಳಗೆ ಒಂದು ಜಾನಪದ ಗೀತೆ, ಮನ ಮುಟ್ಟುವಂತಹ ಗೀತೆ. ನಿಮ್ಮೆಲ್ಲರಿಗಾಗಿ ಈ ಗೀತೆಯೊಂದಿಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು FM ರೇಡಿಯೋದಲ್ಲಿ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸ್ಟುಡಿಯೋದಿಂದ ಹೊರಟಿರೋದು ನಾನು ನಿಮ್ಮಗಳೆಯ ಪ್ರಶಾಂತ್. ಎಂದಿನಂತೆ ನಮ್ಮ ನಿಮ್ಮ ಭೇಟಿ ನಮ್ಮ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ಮುಂದಿನ ವಾರ ಅಂತ ಹೇಳ್ತಾ ಗೀತೆ ಕೇಳಿ.